ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 21 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 12 ತಾರೀಕು ಬುಧವಾರ. ಈಗ ಸಮಯ 5:58:39. ಎಲ್ಲ ಕೇಳುಗರಿಗೂ ಶುಭೋದಯ. ಬುಧವಾರದ ಈ ಮುಂಜಾನೆ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಬ್ಯೂಟಿಫುಲ್ ಬುಧವಾರದ ಈ ಬೆಳಗ್ಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಬೆಳಗ್ಗೆಯನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ಮಹಾತ್ಮ ಗಾಂಧಿ ಹೇಳ್ತಾರೆ, ಹಿಂಸೆಗಿಂತ ಅಹಿಂಸೆ ಅತ್ಯುತ್ತಮ, ತಪ್ಪು ಮಾಡಿದವರನ್ನ ಶಿಕ್ಷಿಸುವುದಕ್ಕಿಂತ ಕ್ಷಮಿಸಿಬಿಡುವುದು ಒಳ್ಳೆಯದು ಅಂತ. ಇನ್ನು ಈ ಬೆಳಗ್ಗೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಚನೆ ಕಾರ್ಯಕ್ರಮ ಕೇಳಲಿದ್ದೀರಿ. 6:50 ಕನ್ನಡ ರತ್ನ ಭಂಡಾರ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. 7:15 ಭಾವಸ್ಪಂದನ ಕಾರ್ಯಕ್ರಮ ಕೇಳಲಿದ್ದೀರಿ. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ. 8:00 ಸಮಾಚಾರ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಲೋ ಕರ್ನಾಟಕ ಕೇಳಲಿದ್ದೀರಿ. 8:55 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಗಂಟೆಗೆ ಸರಿಯಾಗಿ ಸಖತ್ ಸಾಗು ಕಾರ್ಯಕ್ರಮ ಕೇಳಲಿದ್ದೀರಿ. 10:00 ಸಿನಿ ಚಿಟ್ಟೆ ಕಾರ್ಯಕ್ರಮ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ ಆಗಿದೆ 6:25. ಆರು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ನಮಸ್ಕಾರ, ಶುಭ ಮುಂಜಾನೆ. ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:11:15. ಹಿತವಾದ ನುಡಿಗಳ ಜೊತೆ ಭಕ್ತಿಗೀತೆಗಳನ್ನ ಕೇಳುವಂತಹ ಸಮಯ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದೀವಿ. ನಾದಾರ್ಚನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಇವತ್ತು ದಿನ ವಿಶೇಷ ನಮಗೆ ಗೊತ್ತೇ ಇರ್ಬೋದು, ಇವತ್ತು ಭೀಮನ ಅಮಾವಾಸ್ಯೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಆಟಿ ಅಮಾವಾಸ್ಯೆ ಅಂತ ಕೂಡ ಕೆಲವು ಕಡೆ ಆಚರಣೆಯಲ್ಲಿದೆ. ನೋಡಿ, ಮುತ್ತುಗಳೊಂದಿಗೆ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಗೋಣ. ಚಾಣಕ್ಯ ಹೇಳ್ತಾರೆ, ಯಾವ ಮಾತಾಪಿತರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಶಿಕ್ಷಣವನ್ನ ಕೊಡುವುದಿಲ್ಲವೋ ಅಂತಹ ಶತ್ರುಗಳು ಬೇರಿಲ್ಲ. ಹೇಗೆ ಸುಂದರವಾದ ಹಂಸಗಳಿರುವ ಸರೋವರದಲ್ಲಿ ಬಕ ಪಕ್ಷಿಯು ಶೋಭಿಸುವುದಲ್ಲವೋ, ಅಂತೆಯೇ ಪಂಡಿತರ ಸಭೆಯಲ್ಲಿ ಅಶಿಕ್ಷಿತನು ಕಳಾಹೀನನಾಗ್ತಾನೆ ಅಂತ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಹಿತ ನುಡಿಗಳ ಜೊತೆಗೆ ಸುಮಧುರವಾದ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ನೀವು ಕೇಳಿದ್ರಿ ವಿದ್ಯಾಭೂಷಣ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಲಿದಂತಹ ಎರಡು ಭಕ್ತಿಗೀತೆಗಳನ್ನು. ಚಾಣಕ್ಯನ ನುಡಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚಾಣಕ್ಯ ಹೇಳ್ತಾರೆ, ನಿನ್ನ ಮಂತ್ರಾಲೋಚನೆಯ ಕಾರ್ಯ ಯೋಜನೆಗಳನ್ನು ಎಂದಿಗೂ ಪ್ರಕಟ ಮಾಡಬೇಡ. ವಿಷಯವನ್ನು ಪುನಃ ದೀರ್ಘಾಲೋಚನೆ ಮಾಡಿ ಕಾರ್ಯರೂಪಕ್ಕೆ ಬರೋವರೆಗೂ ಅದನ್ನು ರಹಸ್ಯವಾಗಿ ಇಡಬೇಕು ಅಂತ. ಅಂದರೆ ಹೇಳಿ ಮಾಡಿದವನಿಗಿಂತ ಹೇಳದೇ ಮಾಡಿದವನು ಉತ್ತಮ ಅಂತ ನಮ್ಮ ಹಿರಿಯರು ಹೇಳ್ತಾರೆ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಚಾಣಕ್ಯನ ಹಿತನುಡಿಗಳನ್ನ ಮಾತಾಡ್ತಾ ಹಾಗೆ ಸುಮಧುರವಾದ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಭಕ್ತಿಗೀತೆ ಆಗಿತ್ತು ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಎರಡು ಭಕ್ತಿಗೀತೆಗಳನ್ನ ಕೇಳಿದ್ರಿ. ಚಾಣಕ್ಯ ಹೇಳ್ತಾರೆ, ಮೇಲ್ನೋಟಕ್ಕೆ ಸವಿಯಾದ ಮಾತುಗಳನ್ನು ಆಡ್ತಾ ಒಳಗಿಂದ ಒಳಗೆ ಮಿತ್ರನ ವಿರುದ್ಧ ಸಂಚು ಮಾಡುವವರಿದ್ರೆ ಅಂಥವರಿಂದ ಸದಾ ದೂರವಿರುವುದೇ ಉತ್ತಮ ಅಂತ. ಅನ್ಯಥಾ ಅವರು ವಿಷಭರಿತವಾದ ಮಡಕೆ ಮೇಲೆ ಬೆಣ್ಣೆಯನ್ನು ಸವರದಂತೆ ಅಂತ ಹೇಳ್ತಾರೆ.

ನಾದಾರ್ಜನೆಯಲ್ಲಿ ಗಣಪತಿಯ ಭಕ್ತಿ ಗೀತೆಗಳನ್ನ ಕೇಳ್ತಾ ಹಾಗೆ ಚಾಣಕ್ಯರ ನುಡಿಗಳನ್ನ ಮಾತಾಡ್ತಾ ಸಾಕ್ತಾ ಇದೀವಿ. ಚಾಣಕ್ಯ ಹೇಳ್ತಾರೆ, ಒಂದು ವೇಳೆ ಸರ್ಪ ಹಾಗೂ ದುಷ್ಟ ಇವರಿಬ್ಬರಲ್ಲಿ ಆಯ್ಕೆ ಒಂದನ್ನ ಆಯ್ಕೆ ಮಾಡುವ ಸಂದರ್ಭ ಒದಗಿ ಬಂದ್ರೆ ಸರ್ಪವನ್ನೇ ಆರಿಸಿಕೊಳ್ವಿ. ಯಾಕೆಂದ್ರೆ ಸರ್ಪ ಕೇವಲ ತನ್ನ ರಕ್ಷಣೆಯ ಪ್ರಸಂಗ ಬಂದ್ರೆ ಅಷ್ಟೇ ಕಚ್ಚುತ್ತೆ, ಆದ್ರೆ ದುಷ್ಟ ವ್ಯಕ್ತಿ ಯಾವಾಗ್ಲೂ ಅಥವಾ ವಿನಾಕಾರಣ ಕಚ್ಚೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ.

0: ಈ ಒಂದು ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಚನೆಯಲ್ಲಿ ಮಾಹಿತಿ ಹಾಗೂ ಭಕ್ತಿಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾದಾರ್ಚನೆಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 6:50 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಚಲನಚಿತ್ರ ನಿರ್ಮಾಪಕಿ ನಿರ್ದೇಶಕಿ ಅಂತ ಗುರುತಿಸಲ್ಪಡ್ತಾರೆ ಪ್ರೇಮಾ ಕಾರಂತ್. ರಂಗಭೂಮಿ ಚಲನಚಿತ್ರ ಕ್ಷೇತ್ರದಲ್ಲಿ ವಿಭಿನ್ನ ಛಾಪು ಮೂಡಿಸಿದ ಮಹಿಳೆ. ಮಕ್ಕಳ ರಂಗಭೂಮಿ, ವಸ್ತ್ರವಿನ್ಯಾಸ, ರಂಗ ಪರಿಕರಗಳು, ಇವುಗಳಲ್ಲಿ ತಮ್ಮದೇ ಮುದ್ರೆ ತೋರಿದವರು ಪ್ರೇಮಾ ಕಾರಂತ್ ಅವರು. ಅವರ ನಿರ್ದೇಶನದ ಚಲನಚಿತ್ರ ಫಣಿಯಮ್ಮ ಅಂತಾರಾಷ್ಟೀಯ ಮನ್ನಣೆ ಗಳಿಸಿತು. ಫಣಿಯಮ್ಮ ಮೂಡಿದ ಬಗೆಯನ್ನ ಅವರು ವಿವರಿಸಿದ್ದಾರೆ, ಕೇಳೋಣ.
4: ನನಗೆ ಚಲನಚಿತ್ರ ನಿರ್ದೇಶಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಉತ್ಸಾಹ ಬಂದಿದ್ದು ಜಿ ವಿ ಅಯ್ಯರ್ ಜೊತೆಲಿ ಕೆಲಸ ಮಾಡಿದಾಗಲೇ. ಅಯ್ಯರ್ ಏನು ಹೇಳಿದ್ರು ಅಂದರೆ, ನಿಮಗೆ ಒಂದು ಚಿತ್ರ ನಿರ್ದೇಶನ ಮಾಡೋಕ್ಕೆ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದ್ರು. ಅದು ಯಾವ ಉದ್ದೇಶದಿಂದ ಕೇಳಿದ್ರು ಅಂತ ಈಗಲೂ ನನಗೆ ಗೊತ್ತಿಲ್ಲ. ಆಗ ನಾನು ಮಾಡಬಹುದೇನೋ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಕಾರಣ ಹಂಸಗೀತೆಯಲ್ಲಿ ಅಯ್ಯರು ನನಗೆ ತುಂಬ ಸಹಾಯ ಮಾಡಿದರು. ಅಯ್ಯರಂಥ ವ್ಯಕ್ತಿ ನಿಜವಾಗ್ಲೂ ನೋಡೋಕ್ಕೆ ಕೂಡ ಸಿಗೋದೀಗ ಅಪರೂಪ. ಅಷ್ಟು ಅಂಥ ಧೈರ್ಯಶಾಲಿಯವರು. ಅವರು ನನಗೆ ವಸ್ತ್ರವಿನ್ಯಾಸ ಮಾಡಿದ್ದಲ್ಲದೆ ಕೂಡ ನನಗೆ ಫ್ರೇಮ್ ತೋರಿಸ್ತಾ ಇದ್ರು. ಕ್ಯಾಮ್ರಾ ನೋಡು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಫ್ರೇಮನ್ನು ನನಗೆ ತೋರಿಸ್ತಾ ಇದ್ರು. ಆಮೇಲೆ ಒಂದು ಸೀನ್ ಕೂಡ ನನಗೆ ನೀನೇ ಅದನ್ನು ಕಂಪೋಸ್ ಮಾಡು ಅಂತ ಹೇಳಿದರು. ಆಮೇಲೆ ಲೆನ್ಸ್ಗಳ ಬಗ್ಗೆ ಎಲ್ಲ, ಸಮಯ ಸಿಕ್ಕಾಗೆಲ್ಲ ಊಟಕ್ಕೆ ಕೂತಾಗ ಅಂಥ ಸಮಯದಲ್ಲಿ ಲೆನ್ಸ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಕೇಳಿ ನನಗೆ ಒಂದು ರೀತಿ ನನಗೆ ಆಸೆ ಹುಟ್ಟಕ್ಕೆ ಶುರುವಾಗ್ಬಿಡ್ತು. ಅವ್ರು ಯಾವಾಗ ನಿರ್ದೇಶನ ಮಾಡೋಕ್ಕೆ ಹೆಂಗಿರುತ್ತೆ ಅಂತ ಕೇಳಿದಾಗ ನನಗೊಂಥರ ಆಸೆ ಶುರುವಾಯಿತು. ಅಷ್ಟೊತ್ತಿಗೆ ಸರಿಯಾಗಿ ಒಂದು ರೀತಿ ಅದು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಬಳ್ಳಾರಿಯಿಂದ ಪದ್ಮಾವತಿ ಬಾಯಿ ಅಂದ್ಬಿಟ್ಟು ಒಬ್ಬರು ಬಂದರು. ಬಂದುಬಿಟ್ಟು ನಾವೆಲ್ಲ ಹೆಂಗಸರೇ ಸೇರಿ ಒಂದು ಚಿತ್ರವನ್ನು ನಿರ್ಮಿಸಬೇಕು ಅಂತ ಇದ್ದೀವಿ, ನೀವು ಅದಕ್ಕೆ ನಿರ್ದೇಶಕರಾಗಬೇಕು ಅಂತ ಕೇಳಿದರು ನನ್ನನ್ನು. ಅದು ನನಗೆ ಒಂದು ರೀತಿ ಆಯ್ತಮ್ಮ, ನಾನು ಮಾಡ್ತೇನೆ, ಎಲ್ಲ ಹೆಂಗಸರು ಸಿಗೋದು ಕಷ್ಟವಾಗಬಹುದು ಅಂತ ಹೇಳಿದೆ ನಾನು.
5: ಕ್ಯಾಮ್ರಾ ಉಮನ್ ಎಲ್ಲ
4: ಇರಲಿಲ್ಲ ಆಗ, ಕಷ್ಟ ಆಗ್ಬೋದು ಅಂತ ಹೇಳಿದೆ. ಆದರೂ ನಾವು ಹುಡ್ಕೋಣ, ಮಾಡೋಣ ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿದೆ ನಾನು ಅವ್ರಿಗೆ. ಬಟ್ ಅವ್ರು ಮಾಡಿದ್ದೇನೆಂದರೆ, ಒಂದು ಬ್ಯಾಂಕ್ನಿಂದ 1.5 ಲಕ್ಷ ಸಾಲ ತೊಗೊಂಡಿದ್ರು. ಆ 1.5 ಲಕ್ಷದಲ್ಲಿ ಫಿಲ್ಮ್ ಮುಗಿಸ್ಬೇಕು ಅಂತಂದರು. 1.5 ಲಕ್ಷದಲ್ಲಿ ಮುಗಿಯುತ್ತೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಅವ್ರಿಗೆ ನಾನು ಹೇಳಿದೆ, 1.5 ಲಕ್ಷದಲ್ಲಿ ಮುಗಿದೇ ಇದ್ದರೆ ನಾನು ನನ್ನ ಕಡೆಯಿಂದ ದುಡ್ಡು ಹಾಕಬೇಕಾಗುತ್ತೆ, ಆಗ ನಾವಿಬ್ಬರೂ ಒಂದು ರೀತಿ ಶೇರ್ ಹೋಲ್ಡರ್ಸ್ ಥರ ಆಗಬೇಕಾಗುತ್ತೆ. ಅದಕ್ಕೆ ಆಕೆ ಒಪ್ಪಲಿಲ್ಲ. ಅಷ್ಟೊತ್ತಿಗಾಗಲೇ ಅವರು ಸುಮಾರು ದುಡ್ಡನ್ನು ಖರ್ಚು ಕೂಡ ಮಾಡಿಬಿಟ್ಟಿದ್ದು. ಆಮೇಲೆ
5: ಲೊಕೇಶನ್ ಎಲ್ಲ ಹೋಗಿ ನೋಡ್ಕೊಂಡು,
4: ಆ ಲೊಕೇಶನ್ ಕೂಡ ಅವ್ರ ಜೊತೇಲಿ ಹೋಗಿ ಎಂ ಕೆ ಇಂದ್ರಾನು ನಮ್ಮ ಜೊತೇಲಿ ಬಂದಿದ್ರು. ಸುಮಾರು 150 ಹಳ್ಳಿಗಳನ್ನು ಅವಾಗ ತಿರುಗಿದ್ವಿ ನಾವು ಒಂದು ಸರಿಯಾದ ಮನೆ ಹುಡುಕಕ್ಕೋಸ್ಕರ. ಕೊನೆಗೂ ನಮಗೆ ಶೀರ್ನಾಳಿ ಚಂದ್ರಶೇಖರ್ ಅಂತ ಕೇಳಿರ್ಬೋದಲ್ಲ
5: ನೀವು,
4: ಆ ಶೀರ್ನಾಳಿ ಚಂದ್ರಶೇಖರ್ ಮನೆ ನನಗೆ ಬಹಳ ಒಪ್ಪಿಗೆ ಆಯಿತು. ಆ ಮನೆಯನ್ನು ನೋಡಿಕೊಂಡು ಅಲ್ಲಿ ಫಿಲ್ಮ್ ಶೂಟಿಂಗ್ ಮಾಡಬೇಕು ಅಂತ ಬಂದ್ವಿ. ಬಂದ ಮೇಲೆ ಈಕೆ ಮಧ್ಯದಲ್ಲಿ ನಮಗೆ ಕೈ ಕೊಟ್ಬಿಟ್ರು. ಕಾರಣ ಅವರು ಹಣ ಸ್ವಲ್ಪ ಖರ್ಚಾಗಿ ಹೋಗಿತ್ತು, ಮತ್ತು ನಾನು ಈ ರೀತಿ ಮಾತಾಡಿದ್ನಲ್ಲ, ಹಣ ನಾನು ಹಾಕಿದ್ರೆ ಇಬ್ಬರು ಶೇರ್ ಹೋಲ್ಡರ್ಸ್ ಆಗಬೇಕು ಅನ್ನೋ ಹೇಳಿದ್ರಿಂದ ಅವರಿಗೆ ತೊಂದರೆ ಆಯಿತು ಅಂತ ಅನಿಸುತ್ತೆ. ಅದು ಮಧ್ಯದಲ್ಲಿ ಕೈ ಬಿಟ್ಬಿಟ್ರು ನನ್ನನ್ನು. ನಾನು 1 ವರ್ಷ ತೊಗೊಂಡಿದ್ದೀನಿ ಅದನ್ನು ಸ್ಕ್ರಿಪ್ಟ್ ಮಾಡಲಿಕ್ಕೆ. 1 ವರ್ಷ ತೊಗೊಂಡಿದ್ದೀನಿ. 1 ವರ್ಷ ತೊಗೊಂಡು ಚಿತ್ರಕಥೆ ಮಾಡಿ ತಯಾರು ಮಾಡಿಕೊಂಡು ಎಲ್ಲ ಮಾಡಿ ಈ ರೀತಿ ಆಗೋಯ್ತಲ್ಲ ಅಂತ ನನಗೆ ಬಹಳ ದುಃಖವಾಯಿತು. ಆದರೂ ಕೂಡ ಒಂದು ಧೈರ್ಯ ಮಾಡಿ ಲೋನ್ ತೊಗೊಂಡು ಅದನ್ನು 16mm ಚಲನಚಿತ್ರವಾಗಿ ಮಾಡಿದೆ ನಾನು ಅದನ್ನು. ಆ ಫಿಲ್ಮು ನಿಜವಾಗ್ಲೂ ನಾನು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ರು ಕೂಡ

0: ಆ ಒಂದೇ ಒಂದು ಫಿಲ್ಮು ಪ್ರಪಂಚವನ್ನೆಲ್ಲ ನನ್ನನ್ನು ಸುತ್ತಿಸ್ಬಿಟ್ಟು ಚಿತ್ರದ ಜೊತೆಗೆ ನಾನೂ ಸುತ್ತಾಡಿಕೊಂಡು ಬಂದು ನನಗೆ ಹೆಸರು ಇದೆಲ್ಲ ಕೊಟ್ಟಿದ್ದು ಆ ಒಂದು ಚಿತ್ರನೇ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಿರ್ಮಾಪಕಿ, ನಿರ್ದೇಶಕಿ, ರಂಗಭೂಮಿ ತಜ್ಞೆ ಪ್ರೇಮಾ ಕಾರಂತ್ ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಇನ್ನೇನು 6:55 6:55 ಸರಿಯಾಗಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಅಶೀತಿತಮಸ್ಯ ಸ್ವತಂತ್ರತಾ ದಿವಸಸ್ಯ ಪ್ರಸಂಗೆ ಕೃತ್ಸ್ನೇಹಿ ದೇಶೇ ಹರ ಘರ ತಿರಂಗ ಇತ್ಯಭಿಯಾನಂ ಗತಿಂ ಭಜತೆ. ಯದಿ ಅಗಸ್ಟ್ ಮಾಸಸ್ಯ ಸಪ್ತದಶ ದಿನಾಂಕಂ ಯಾವತ್ ಅನುವರ್ತಯಿಷ್ಯತೆ. ಅಸ್ಮಿನ್ನೇವ ವರ್ಷೇ ವಂದೇ ಮಾತರಂ ಗೀತಸ್ಯ ಸಾರ್ಧೈಕಶತತಮೀ ಜಯಂತಿ ಪೂರ್ತಿಃ ಅಪಿ ಉತ್ಸಾಹಂ ದ್ವಿಗುಣೀಕರೋತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸರ್ವೇಭ್ಯಃ ದೇಶವಾಸಿಭ್ಯಃ ವಿಕಸಿತ ಭಾರತಸ್ಯ ಸಂಕಲ್ಪೇನ ಸಹ ಗೃಹೇಷು ಧ್ವಜಂ ಉತ್ತೋಲಯಿತುಂ ಸಾದರಂ ಪ್ರೋಕ್ತಂ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ರಾಷ್ಟ್ರೀಯ ಗೌರವ ಅಪಮಾನ ನಿರೋಧಕ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಇತ್ಯಸ್ಮೈ ಸ್ವಕೀಯಾಂ ಅನುಮತಿಂ ದತ್ತವತಿ. ಅನೇನ ಸಂಶೋಧನೇನ ರಾಷ್ಟ್ರಗೀತಂ ವಂದೇ ಮಾತರಂ ಇತ್ಯೇತತ್ ರಾಷ್ಟ್ರಗಾನೇನ ಜನಗಣಮನ ಇತ್ಯನೇನ ಸಹ ಸಮಾನಂ ವೈಧಾನಿಕ ಸಂರಕ್ಷಣಂ ಲಭತೆ. ಅಧುನಾ ಅಸ್ಯ ಗಾಯನೇ ಬಾಧೋತ್ಪಾದನಂ ಅಥವಾ ಸಭಾಯಾಃ ವಿಘಟನಂ ವಿಧಿಕದೃಷ್ಟ್ಯಾ ದಂಡನೀಯಃ ಅಪರಾಧೋ ಭವಿಷ್ಯತಿ. ಸಂಸದಾಧಿಕರಣ ಪರಿಷ್ಕಾರ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಪಾರಿತಂ. ರಾಜ್ಯಸಭಯಾ ವಿಧೇಯಕಸ್ಯಾನುಮೋದನಮಪಿ ಅಂಗೀಕೃತಂ ಯತ್ ಲೋಕಸಭಯಾ ಪೂರ್ವಮೇವ ಪಾರಿತಂ ಆಸೀತ್. ವಿಧಿ ನ್ಯಾಯ ರಾಜ್ಯಮಂತ್ರಿ ಅರ್ಜುನ ರಾಮ ಮೇಘವಾಲಃ ಎತದ್ ವಿಧೇಯಕಂ ಉಪಸ್ಥಾಪಿತವಾನ್. ಅಸ್ಯ ವಿಧೇಯಕಸ್ಯ ಮುಖ್ಯಂ ಉದ್ದೇಶ್ಯಂ ತಾವತ್ ವಿವಿಧಾಧಿಕರಣಾನಾಂ ಅಧ್ಯಕ್ಷಾನಾಂ ಸದಸ್ಯಾನಾಂ ಚ ಅರ್ಹತಾಸು ನಿಯುಕ್ತೌ ಸೇವಾನಿಯಮೇಷು ತಥಾ ಅಧಿಕರಣಾನಾಂ ಪ್ರಶಾಸನೆ ಕಾರ್ಯಪ್ರಣಾಲ್ಯಾಂ ಚ ದಕ್ಷತಾಂ ಸ್ವಾಯತ್ತತಾಂ ಪಾರದರ್ಶಿತಾಂ ಏಕರೂಪತಾಂ ಚ ಆನೇತುಮಸ್ತಿ. ಚರ್ಚಾಯಾಃ ಪ್ರತ್ಯುತ್ತರೆ ಸತಿ ಮೇಘವಾಲೇನ ಪ್ರೋದೀರಿತಂ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಸರ್ವಕಾರೇಣ ಪಂಚವಿಂಶತ್ಯಧಿಕದ್ವಿಸಹಸ್ರತಮೇ ವರ್ಷೇ ಅಧಿಕರಣಾನಾಂ ಯುಕ್ತೀಕರಣಸ್ಯ ಪ್ರಕ್ರಿಯಾ ಸಮಾರಬ್ಧಾ. ಮಂತ್ರಿಣಾ ಪ್ರೋಕ್ತಂ ಯತ್ ಅಸ್ಮಿನ್ ನೂತನ ವಿಧೇಯಕೆ ರಾಷ್ಟ್ರೀಯ ಅಧಿಕರಣಾಯೋಗಸ್ಯ ಸ್ಥಾಪನಾಯಾಃ ಪ್ರಾವಧಾನಮಸ್ತಿ ಯಸ್ಯ ಅಧ್ಯಕ್ಷತಾ ಸರ್ವೋಚ್ಚ ನ್ಯಾಯಾಲಯಸ್ಯ ಪೂರ್ವ ನ್ಯಾಯಾಧೀಶಃ ಉತ ಉಚ್ಚ ನ್ಯಾಯಾಲಯಸ್ಯ ಪೂರ್ವ ಮುಖ್ಯ ನ್ಯಾಯಾಧೀಶಃ ಕರಿಷ್ಯತಿ. ವಿಧೇಯಕ ಪಾರಣಾತ್ ಪರಂ ಸದನೆ ವಿಶೇಷೋಲ್ಲೇಖಾನಾಂ ವಿಷಯೇಭ್ಯಃ ಸಮಯಃ ಕಲ್ಪಿತಃ ಯಸ್ಮಿನ್ ವಿಧಿಕ ಸದಸ್ಯೈಃ ಲೋಕ ಮಹತ್ವಸ್ಯ ವಿಷಯಃ ಉತ್ಥಾಪಿತಃ. ಕಾರ್ಯಸಮಾಪ್ತ್ಯನಂತರಂ ಪೀಠಾಸೀನಾಧಿಕಾರಿಣ ಸದನಸ್ಯ ಕಾರ್ಯಾಚರಣಂ ಶ್ವಃ ಪ್ರಾತಃ ಏಕಾದಶವಾದನಂ ಯಾವತ್ ಸ್ಥಗಿತಂ. ಲೋಕಸಭಯಾ ಕೇರಳ ನಾಮ ಪರಿವರ್ತನಂ ವಿಧೇಯಕಂ ಪಾರಿತಂ. ಅಸ್ಮಿನ್ ವಿಧೇಯಕೆ ಸಂವಿಧಾನಸ್ಯ ಪ್ರಥಮ ಅನುಸೂಚ್ಯಾಂ ರಾಜ್ಯಸ್ಯ ಕೇರಳ ಇತಿ ನಾಮ ಪರಿವರ್ತ್ಯ ಕೇರಳಂ ಇತಿ ಕರ್ತುಂ ಪ್ರಾವಧಾನಮಸ್ತಿ. ವಿಧೇಯಕಸ್ಯಾಸ್ಯ ವಿಷಯೆ ಭಾಷಮಾಣಃ ಗೃಹ ರಾಜ್ಯಮಂತ್ರಿ ನಿತ್ಯಾನಂದರಾಯಃ ಅವೋಚತ್ ಯತ್ ಗತವರ್ಷೇ ಕೇರಳ ವಿಧಾನಸಭಯಾ ರಾಜ್ಯಸ್ಯ ನಾಮ ಕೇರಳಮಿತಿ ಕರ್ತುಂ ಕೇಂದ್ರ ಸರ್ವಕಾರಾಯ ಅನುರೋಧ ಪ್ರಸ್ತಾವಃ ಪಾರಿತಃ ಆಸೀತ್. ತೇನೋದೀರಿತಂ ಯತ್ ಮಲಯಾಳಂ ಭಾಷಾಯಾಂ ರಾಜ್ಯಸ್ಯ ನಾಮ ಕೇರಳಮಿತಿ ಅಸ್ತಿ ಪರಂ ಸಂವಿಧಾನೆ ಏತತ್ ಕೇರಳ ಇತಿ ಲಿಖಿತಮಾಸೀತ್. ರಾಜ್ಯಸಭಯಾ ರಾಷ್ಟ್ರೀಯ ಸಹಕಾರಿತಾ ವಿಕಾಸ ನಿಗಮ ಸಂಶೋಧನ ವಿಧೇಯಕಮಪಿ ಪಾರಿತಂ. ಸಹಕಾರಿತಾ ರಾಜ್ಯಮಂತ್ರಿ ಮುರಳೀಧರ ಮೋಹಿಲ್ ಇತ್ಯನೇನ ಉಪಸ್ಥಾಪಿತಂ ವಿಧೇಯಕಂ ನಿಗಮಸ್ಯ ಗತಿವಿಧೀನ್ ಔದ್ಯೋಗಿಕ ಪಣ್ಯೇಷು ಅಪಿ ವಿಸ್ತಾರಯಿತುಂ ಅನುಮತಿಂ ದದಾತಿ. ಉಭೆ ಅಪಿ ವಿಧೇಯಕೆ ನೀಟ್ ವಿಪ್ರತಿಪತ್ತಿಮಧಿಕೃತ್ಯ ವಿಪಕ್ಷಸ್ಯ ಕೋಲಾಹಲ ಮಧ್ಯೆ ಚರ್ಚಾಂ ವಿನೈವ ಪಾರಿತೆ. ಭಾರತೀಯ ಋತು ವಿಜ್ಞಾನ ವಿಭಾಗಿನ ಅದ್ಯ ಪೂರ್ವ ರಾಜಸ್ಥಾನ ಒಡಿಶಾ ಪ್ರಭೃತಿ ಪ್ರದೇಶು ಅತಿವೃಷ್ಟೇ ಪೂರ್ವಾಭಾಸ ಪ್ರಕಟೀಕೃತ. ಪಂಜಾಬ್ ಉತ್ತರಾಖಂಡ ಗುಜರಾತ್ ಕ್ಷೇತ್ರು ಅಪಿ ಅತಿವೃಷ್ಟಿ ಸಂಭಾವ್ಯತೆ. ಆಂಧ್ರಪ್ರದೇಶ ಜಾರಖಂಡ ಕರ್ನಾಟಕ ಪ್ರದೇಶು ವಿದ್ಯುತ್ಪಾತ ಝಂಝಾವಾತಾಭ್ಯಾಂ ಸಹ ಅತಿವೃಷ್ಟಿ ಪರ ಸಂಚೇತನಾ ಚ ಪ್ರಸಾರಿತ. ರಾಷ್ಟ್ರೀಯ ರಾಜಧಾನ್ಯಾಂ ತಾವತ್ ದೆಹಲ್ಯಾಂ ಸಾಯಂಕಾಲೇ ಮೇಘಾಚ್ಛಾದನೇನ ಸಹ ಮಂದವೃಷ್ಟಿ ಸಂಭಾವ್ಯತೆ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
4: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ: ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು, 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗ

0: ಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ ಅಪ್ಪಾಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ Dr. S.R. ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
4: ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಯಿತು 7:16:18. ಇದು ಭಾವನೆಗಳ ಲೋಕದಲ್ಲಿ ತೇಲಾಡುವಂತಹ ಸಮಯ, ಭಾವಗೀತೆಗಳೊಂದಿಗೆ ನಾವು ಸಾಗುವಂತಹ ಸಮಯ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಭಾವಸ್ಪಂದನದಲ್ಲಿ ಭಾವಗೀತೆಗಳ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷರಯ್ಯ. ಭಾವಸ್ಪಂದನದಲ್ಲಿ ನಾವಿವತ್ತು ಕೇಳ್ತಾ ಇದ್ದೀವಿ ಮೈಸೂರು ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಭಾವಗೀತೆಗಳನ್ನ. ಮೊದಲಿಗೆ ನೀವು ಕೇಳಲಿದ್ದೀರಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಿ ಅಶ್ವಥ್ ಅವರ ಧ್ವನಿಲಿದ್ದಂತಹ ಈ ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಭಾವಸ್ಪಂದನ ಮತ್ತೆ 7:45 ಮುಂದುವರಿಯುತ್ತೆ. ಸಮಯ ಇನ್ನೇನು 7:35 ಆಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23% ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟ್ರಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟ್ರಗೀತೆ ವಂದೇ ಮಾತರಂಗೂ ಕಾನೂನುಬದ್ದ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3 ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು, ರಾಷ್ಟ್ರಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026ರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026ರನ್ನು ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09% ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10 ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು ಶೇಕಡ 19.75% ಹೆಚ್ಚಾಗಿ ರೂಪಾಯಿ 9.55 ಲಕ್ಷ ಕೋಟಿಗೆ ತಲುಪಿದ್ದು, ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯೂರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ ಶೇಕಡ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ

0: ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು, ಅನುಭವಗಳು, ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು, ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವೂ ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ 4 ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದ್ದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದ್ದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು, ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ದಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ದ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೆರ್ಜಿನ್ ಶಾಂತಿಮೋಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ದ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು, ಎಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23% ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:12. ಇದು ಭಾವಸ್ಪಂದನವನ್ನು ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇವತ್ತು ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಭಾವಗೀತೆಗಳನ್ನು ನಾವು ಕೇಳ್ತಾ ಇದ್ವಿ. ನಿಮಗಾಗಿ ಮೂಡಿ ಬರ್ತಾ ಇದೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ. ಕೇಳಿ, ಎಂಜಾಯ್ ಮಾಡಿ.

ಸಿ ಅಶ್ವಥ್ ಅವರ ಧ್ವನಿಯಲ್ಲಿದ್ದಂತಹ ಈ ಭಾವಗೀತೆಯೊಂದಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ

ಆರ್ ಜೆ ಅಕ್ಷಯ. ಸಮಯ ಇನ್ನೇನು 8 ಗಂಟೆ ಆಗಲಿದೆ. 8 ಗಂಟೆಗೆ ಸರಿಯಾಗಿ ಹಿಂದಿ ಹಾಗೂ 8:15 ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ, ಸಮಯ ಆಯಿತು 8:31:18. ಬ್ಯೂಟಿಫುಲ್ ಬುಧವಾರದ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ಸಾಕಾಗಿರುವಂತಹ ಇನ್ಫಾರ್ಮೇಶನ್ಗಳ ಜೊತೆ ಸಿಕ್ಕಾವಡೆ ಸೂಪರ್ ಆಗಿರುವಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಗೋಣ. ಎಸ್, ಏನಪ್ಪ ಇವತ್ತಿನ ಮಾಹಿತಿ ಹಲೋ ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ, ಇದೇ 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು, ಸ್ವತಂತ್ರ ದಿನಾಚರಣೆಯ ದಿನ. ಕರ್ನಾಟಕ ಸರ್ಕಾರ ಫ್ರೀಡಂ ಹಬ್ಬ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದೆ. ಅಂದರೆ ಫ್ರೀಡಂ ಹಬ್ಬದಲ್ಲಿ 2026ರಲ್ಲಿ ವಿಧಾನಸೌಧಕ್ಕೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಎಸ್, ನೀವು ಕರೆಕ್ಟಾಗಿ ಕೇಳಿದ್ರ, ವಿಧಾನಸೌಧಕ್ಕೆ ಎಂಟ್ರಿನ ಪಡಿಬಹುದು. ಆ ಒಂದು ದಿನ ವಿಧಾನಸೌಧದ ಒಳಗೆ ಏನಿದೆ, ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಫ್ರೀಡಂ ಹಬ್ಬ 2026ರಲ್ಲಿ. ಸೊ ಅದರ ಥೀಮ್, ಧ್ಯೇಯ ವಾಕ್ಯ ಏನಪ್ಪ ಅಂತ ನೋಡೋದಾದ್ರೆ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಅಂತ ಈ ವರ್ಷದ ಥೀಮನ್ನು ಇಟ್ಕೊಂಡು ಹೊಸದಾಗಿ ಸ್ವತಂತ್ರ ದಿನಾಚರಣೆನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ. ಯಾಕೆಂದರೆ ಸ್ವತಂತ್ರ ದಿನಾಚರಣೆ ಕೇವಲ ಒಂದು ರಜಾ ದಿನವಾಗಿ ಉಳಿಬಾರ್ದು, ಸಾರ್ವಜನಿಕರೆಲ್ಲ ಕೂಡ ಒಂದಾಗಿ ಸಂಭ್ರಮಿಸುವಂತಹ ಒಂದು ದಿನ ಆಗಬೇಕು ಅನ್ನೋ ಉದ್ದೇಶದಿಂದ ಫ್ರೀಡಂ ಹಬ್ಬನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಹಲೋ ಕರ್ನಾಟಕದಲ್ಲಿ ಕೇಳ್ತಾನೆ ಇರಿ, ಇದು ನಿಮ್ಮ ದಿನ ಹೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ವೆಲ್ತ್ ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕದಲ್ಲಿ ಈ ಸಾಕಾಗಿರೋ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಕೃಷ್ಣಂ ಪ್ರಣಯಂ ಸಖಿ ಚಿತ್ರದ ಗೀತೆ ದ್ವಾಪರ ಅಂತ ಹಾಡಿದ್ದು ಜಸ್ಕರಣ್ ಸಿಂಗ್ ಅವರು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ವಿತ್ತು. ನಂತರ ನೀವು ಕೇಳಿದ್ರಿ ಸವಾರಿ 2 ಚಿತ್ರದ ಗೀತೆ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ಅಂತ ದನಿಯಾಗಿದ್ದು ಸಂತೋಷ್ ವೆಂಕಿ ಹಾಗೆ ಸುಪ್ರಿಯಾ ಲೋಹಿತ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಮಣಿಕಾಂತ್ ಖದ್ರಿ ಅವರ ಸಂಗೀತ ನಿರ್ದೇಶನವಿತ್ತು. ನಾವು ಮಾತಾಡ್ತಾ ಸಾಕ್ತಾ ಇದ್ವಿ ಫ್ರೀಡಮ್ ಹಬ್ಬ 2026, ಮೊಟ್ಟ ಮೊದಲ ಬಾರಿಗೆ ಈ ಥರದೊಂದು ಸ್ಪೆಷಲ್ ಒಂದು ಹಬ್ಬವನ್ನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಈ ಬಾರಿ. ನೀವು ಕೂಡ ಹೋಗಬಹುದು, ಆದರೆ ಅದಕ್ಕಿಂತ ಮುಂಚೆ ನೀವು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಂದಣಿಯನ್ನು ಮಾಡ್ಕೊಳ್ಳಿ, ಹಾಗೆ ಸರ್ಕಾರಿ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗೋದನ್ನು ಮರಿಬೇಡಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಹಲೋ, ಕರ್ನಾಟಕದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಯುವ ಚಿತ್ರದಾಗಿದೆ ಕವಿತೆ ಕವಿತೆ ಅಂತ ಹಾಡಿದ್ದು ಸಂಜಿತ್ ಹೆಗಡೆ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಮುಂಜಾನೆ ಮಾಂಜಲಿ ಅನ್ನೋ ಒಂದು ಹಾಡು ರಘು ದೀಕ್ಷಿತ್ ಅವರ ಧ್ವನಿಲಿದ್ದಂತಹ ಗೀತೆ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ರಘು ದೀಕ್ಷಿತ್ ಅವರದೇ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗೋಯ್ತು 8:53, 8:54 ಆಗೋಯ್ತು. ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಆಗೇ ಹೋಯ್ತು. ಇಷ್ಟು ಹೊತ್ತು ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಹಾಡುಗಳು ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. 8:55 ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಕೇಳಲಿದ್ದೀರಿ. ಕೇಳ್ತಾನೆ ಇರಿ, ಇದು ನಿಮ್ಮದು ನೆಚ್ಚಿನ ರೇಡಿಯೋ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
1: ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್, ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ. ಕರಾವಳಿ ಭಾಗದ ತುಳು

0: ಅವರಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಎಂದರ್ಥ. ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ. ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ. ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ. ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾಸ್ ಕೊಲಾರಿಸ್ ಎಂಬ ಹೆಸರಿದೆ. ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ. ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತು ಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರುಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ. ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಆಲೆಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ಕನ್ನಡದೂ ನಿನಗಿರಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಹಲೋ ನಮಸ್ಕಾರ, ಕೇಳ್ತಾ ಇದ್ದಾರೆ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ. ಸಮಯ ಆಯಿತು 9:03. ಇದು ಸಖತ್ ಸಾಂಗು ಸಮಯ. ಸಖತ್ ಸಾಂಗಿನಲ್ಲಿ ನಿಮ್ಮ ಜೊತೆ ಅಚ್ಚಾರದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸೊ ಟೆನ್ಷನ್ ಎಲ್ಲ ಸೈಡಲ್ಲಿಟ್ಟು ನಿಮ್ಮ ದೇಶದ ಗೀತೆಗಳನ್ನು ಕೇಳ್ತಾ ಎಂಜಾಯ್ ಮಾಡುವಂತಹ ಸಮಯ. ಎಸ್, 9 ಆಯಿತು, ಆಫೀಸ್ಗೆ ಹೊರಟಿದ್ದೀವಿ, ಕಾಲೇಜ್ಗೆ ಹೊರಟಿದ್ದೀವಿ, ಸೊ ಕೆಲಸಕ್ಕೆ ಹೊರಟಿದ್ದೀವಿ ಅನ್ನೋರು ನಿಮ್ಮ ಟೆನ್ಷನ್ನೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು ನಿಮ್ಮದೇ ಇಷ್ಟದ ಗೀತೆಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಆರಾಮಾಗಿ ಪ್ರಯಾಣ ಮಾಡುವಂತಹ ಸಮಯ ಇದು. ಎಸ್, ಈ ಹೊತ್ತಲ್ಲಿ ನಿಮಗೆ ಯಾವ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ, ಯಾವ ಹಾಡು ನಿಮ್ಮನ್ನು ಸಿಕ್ಕಾಬಡೆ ಕಾಡ್ತಾ ಇದೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳೋದನ್ನು ಮರಿಬೇಡಿ. ಎಸ್, ಹೇಗೆ ರಿಕ್ವೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013ಗೆ ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ಬರೆದು ಕಳುಹಿಸಿ.

ಸಖತ್ ಸಾಂಗು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ವಿಲಿನಲ್ಲಿ ಸಮಯ ಆಯ್ತು 9:20 ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದೀವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಶ್ರಾವಣ ಬಂತು ಚಿತ್ರದ ಗೀತೆ. ಶ್ರಾವಣ ಮಾಸ ಬಂದಾಗ ಸೊ ಇವತ್ತಿನ ಶ್ರಾವಣ ಕೂಡ ಬಂದಿದೆ. ಸೊ ಸಮಯಕ್ಕೆ ತಕ್ಕ ಹಾಗೆ ಹಾಡನ್ನು ಕೂಡ ನಾವು ಕೇಳಿದೀವಿ. ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಜೀವಕ್ಕೆ ಜೀವ ಚಿತ್ರದ ಗೀತೆ ಇದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಇವತ್ತಿನ ದಿನದ ವಿಶೇಷವನ್ನು ನಾವು ನೋಡ್ತಾ ಹೋದಾದರೆ 12 August ಇವತ್ತು ಏನಪ್ಪ ಇವತ್ತಿನ ಡೇ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ವಿಶ್ವ ಯುವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯೂತ್ಸ್ ಡೇನ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಆನೆ ದಿನ ಕೂಡ, ಎಲಿಫೆಂಟ್ಸ್ ಡೇನ ಕೂಡ ನಾವು ಆಚರಣೆ ಮಾಡ್ತಾ ಇದ್ವಿ. ಮತ್ತೊಂದು ದಿನ ಕೂಡ ಇದೆ ಇವತ್ತು, ಇವತ್ತು ಗ್ರಂಥಪಾಲಕರ ದಿನ ಅಂದರೆ ಲೈಬ್ರರಿಯನ್ಸ್ ದಿನ ಕೂಡ ಆಚರಣೆ ಮಾಡ್ತಾ ಇದ್ವಿ. ಸೊ ಒಟ್ಟು 3 ದಿನಾಚರಣೆಗಳು ಇವತ್ತು ಒಂದೇ ದಿನ ಇದೆ. ಇನ್ನು ಸಂದೇಶಗಳ ಕಡೆ ಬರೋದಾದರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಒಂದು ಸಲ ಕಣ್ಣು ಹಾಯಿಸಿದ್ರೆ, ಪ್ರಸಾದ ಕಿಸರಮಡು ತುಮಕೂರಿನಿಂದ ಸಂದೇಶವನ್ನು ಕಳಿಸಿ ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಬೋಪ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಆದರೆ ಹೆಸರನ್ನು ಕಳಿಸೋದಕ್ಕೆ ಮರೆತು ಬಿಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 835. ಇವತ್ತು ವಿಶ್ವ ಆನೆ ದಿನ ಅಂಥೇಳಿ ನಮಗೆ ಮಾಹಿತಿಯನ್ನು ಕೊಟ್ಟು ಬೋಪ ಅವರ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರನ್ನು ಕೂಡ ನೆಕ್ಸ್ಟ್ ಟೈಮ್ ಕಳಿಸ್ಕೊಡಿ. ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ ಕಡಗುಂಚೆಯಿಂದ ಧರ್ಮಣ್ಣ ಧನ್ಯವರ ಸಂದೇಶ ನಮಗೆ ಬಂದು ತಲುಪಿದೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರ ಇಂದ, ಹಾಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮೆಲ್ಲರ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು. 9480909013 9890901013 ಬೇಗ ಬೇಗ ನಿಮ್ಮ ಸಂದೇಶಗಳು ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಮ್ಮನ್ನು ಬಂದು ತಲುಪಲಿ. ಸದ್ಯಕ್ಕೆ ಮೋಡಿ ಬರ್ತಾ ಇದೆ ನಿಮ್ಮದೇ ನೆಚ್ಚಿದ 2 ಗೀತೆಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್.

ಸಖತ್ ಸಾಂಗು ಕೇಳ್ತಾ ಇದ್ರ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಎಸ್, ನೀವು ಕೇಳಿದಂತಹ ಎರಡು ಗೀತೆಗಳಲ್ಲಿ ಮೊದಲ ಗೀತೆ ಆಗಿತ್ತು ಬಿರುಗಾಳಿ ಚಿತ್ರದ ಹಾಡು. ಬಿರುಗಾಳಿ ಚಿತ್ರದ ಹೂವಿನ ಬಣ್ಣದಂತೆ ಹಾಡನ್ನ ಹಾಡಿದ್ರು ಶ್ರೇಯ ಘೋಷಾಲ್ ಅವರು, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಕಿಸ್ ಚಿತ್ರದ ನೀನೇ ಮೊದಲು ನೀನೇ ಕೊನೆ ಅನ್ನುವಂಥ ಒಂದು ಹಾಡು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು, ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ನಮ್ಮ ಸಂದೇಶಗಳ ಕಡೆ ಬರೋದಾದರೆ ಸಿಕ್ಕಾವಡೆ ಮೆಸೇಜ್ಗಳು ಈಗ ಆಲ್ರೆಡಿ ನಮ್ಮನ್ನು ಬಂದು ತಲುಪಿದೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಶ್ವೇತಾ ಎಸ್ ರಾವ್ ಸುಳ್ಯ ಎಂದ ಸಂದೇಶವನ್ನು ಕಳಿಸಿದ್ದಾರೆ. ಭಾಗ್ಯಶ್ರೀ ಕೋರಮಂಗಲದಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದರೆ, ನಂತರದ ಮೆಸೇಜ್ ಬಂದಿರೋದು ರಾಮಚಂದ್ರ ಜಯನಗರ ಬೆಂಗಳೂರಿನಿಂದ. ಹಾಗೆ ಮತ್ತೆ ಮೆಸೇಜ್ ಮಾಡಿರೋದು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಶ್ರಾವಣ ಮಾಸಕ್ಕೆ ಸ್ವಾಗತ ಗೀತೆ, ಶ್ರಾವಣ ಬಂತು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ನಂತರದ ಮೆಸೇಜ್ ಬಂದಿರೋದು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜನ್ನು ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದರೆ, ಗೀತಾ ಶ್ರೀನಿವಾಸ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಅನುಷಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಮೆಸೇಜ್ ಮಾಡಿದರೆ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಗಂಗಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಪ್ರಸಾರ ಆಗುತ್ತೆ ನಿಮ್ಮದೇ ಇಷ್ಟದ ಗೀತೆಗಳಲ್ಲಿ ಆಯ್ದ ಗೀತೆಗಳು. ಸೊ ಮೂಡಿ ಬರ್ತಾ ಇದೆ ಎರಡು ಸೂಪರ್ ಹಿಟ್ ಗೀತೆಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಸಖತ್ ಸಾಂಗು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬೆಲ್ಲು. ಸಮಯ ಆಗೋಯ್ತು 9:39. ನಿಮ್ಮ ದೇಶದ ಗೀತೆಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದೀವಿ ನಾವು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಸಂದೇಶಗಳ ಕಡೆ ನೋಡೋದಾದ್ರೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನ ನೋಡಿದ್ದಾರೆ. ನನಗೊಂದು ಹಾಡು ಬೇಕಲ್ಲ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿ ಅವರು ಸಂದೇಶವನ್ನ ಗಳಿಸಿದ್ದಾರೆ. ಸತೀಶ್ ಅನ್ನೆಚ್ ನಗರಕೆರೆಯಿಂದ ಮೆಸೇಜ್ ಅನ್ನು ಮಾಡಿದ್ರೆ ಯಶವಂತ್ ತೇಜಸ್ವಿನಿ ರೂಪಾ ಲಕ್ಷ್ಮೀಕಾಂತ್ ಚೆನ್ನನ ಕುಂಠೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರೆ ಸುಧಾ ನಾಯಕ್ ಎಂ ಟಿ ನಾಯಕ್ ಬಸವೇಶ್ವರ ನಗರ್ ಬೆಂಗಳೂರಿನಿಂದ ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ನಂತರದ ಮೆಸೇಜ್ ಬಂದಿರೋದು ರಮೇಶ್ ಅಶ್ವಿನಿ ವಾಣಿಶ್ರೀ ವೇದಾಂತ್ ಕಮತೆ ಚಿಕ್ಕೋಡಿ ತಾಲೂಕಿನ ಕರಗಾವ ಗ್ರಾಮದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ. ಹಾಗೆ ನಂತರದ ಸಂದೇಶವನ್ನು ಕಳಿಸಿರೋದು ಯಾರು ಅಂತ ನೋಡ್ತಾ ಹೋಗೋದಾದರೆ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ದ ಮೆಸೇಜ್ ಅನ್ನು ಕಳಿಸಿರೋದು ಶೈಲಾ ರಾಜೇಶ್ ಚೆನ್ನನ ಕುಂಠೆಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ನಿಮ್ಮ ದೇಶದ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಂಗು ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ. ಇದು ನಿಮ್ಮ ದಿನಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಮ್ಯೂಸಿಕಲಿ ಯಾರ್ಡ್ಸ್.

ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ನೀವು ಕೇಳಿದಂತಹ ಹಾಡಾಗಿತ್ತು ಮೊದಲ ಗೀತೆ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಯಾರೇ ನೀನು ಚೆಲುವೆ ಅಂತ ಹಾಡಿದು ಕೆ ಜೆ ಜಯಸುದಾಸ್ ಅವರು. ಹಂಸಲೇಖ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ರವಿಚಂದ್ರ ಚಿತ್ರದ ಗೀತೆ ಎಂಥ ಸೌಂದರ್ಯ ನೋಡು ಅನ್ನೋ ಗೀತೆ. ಚಿವುದೇ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಸಂದೇಶಗಳ ಕಡೆ ಬರೋದಾದ್ರೆ ಅನ್ನಪೂರ್ಣೇಶ್ವರಿ ನಗರ ಬಡಾವಣೆ ಶೃಂಗೇರಿಯಿಂದ ಸಂದೇಶವನ್ನು ಪಾಪಣ್ಣ ಅವರು ಸಂದೇಶವನ್ನು ಕಳಿಸಿ ನನಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಪ್ರಸಾರ ಮಾಡ್ತೀವಿ. ಇನ್ನು ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಂತರದ ಸಂದೇಶ ಬಂದಿರೋದು ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ರೆ ತ್ಯಾಗರಾಜ್ ಅಂಬಿಕಾ ನಿಶ್ಚಿಕ್ ನಾಯಕ್ ಅರ್ಜುನ್ ನಾಯಕ್ ಸವಿತಾಬಾಯಿ ಪಂಜಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಮೆಸೇಜನ್ನು ಮಾಡಿ ಈ ಸಂದೇಶವನ್ನು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ನಂದಿನಿ ಮಾಲ್ತಿ ಶ್ರೀಧರ್ ಶಶಿಧರ್ ಸಾಗರದಿಂದ ಸಂದೇಶವನ್ನು ಕಳಿಸಿದರೆ ಸುಭಾನ್ ಕೋರಿ ಹಂಪಸಾಗರದಿಂದ ಮೆಸೇಜನ್ನು ಮಾಡಿ ನಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಖಂಡಿತ ಪ್ರಸಾರ ಆಗುತ್ತೆ ಆಯ್ದ ನಿಮ್ಮೆಲ್ಲರ ನೆಚ್ಚಿನ ಗೀತೆ.

ಅರುಣರಾಗ ಚಿತ್ರದ ಟೈಟಲ್ ಟ್ರ್ಯಾಕನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಈ ಒಂದು ಸುಂದರ ಗೀತೆಯೊಂದಿಗೆ ಈ ಹೊತ್ತಿನ ಸಖತ್ ಸಂಗು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಖತ್ ಸಂಗು ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದಂತಹ ಕೇಳಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಹಲವಾರು ಸಂಘಗಳು ಇನ್ನೂ ಕೂಡ ಪ್ರಸಾರ ಆಗಿಲ್ಲ, ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಬೇಜಾರಾಗಬೇಡಿ. ನಾಳೆ ಮತ್ತೆ 9 ಗಂಟೆಗೆ ಮತ್ತೆ ಸಖತ್ ಸಂಗು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಆಗ ನೀವು ಮತ್ತೆ ನಿಮ್ಮ ಹಾಡುಗಳನ್ನು ಕೇಳಬಹುದು. ಆಯ್ದ ಗೀತೆಗಳನ್ನು ಪ್ರಸಾರ ಮಾಡೋಕ್ಕಷ್ಟೇ ನಮಗೆ ಸಾಧ್ಯ.

ಆಯ್ತು, ನಿಮಗೆ ಹಾಡುಗಳು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸಕಸಾಗು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದೆ ನಾನು ನಿಮ್ಮ ರೇಡಿಯೋ ಗಳಿಯ ಆರ್ ಜೆ ಅಕ್ಷಯ. 10 ಗಂಟೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲೂ. ಸಮಯ ಆಯಿತು 10:14. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ ಕಾರ್ಯಕ್ರಮ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಎಸ್, ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದ ಅತಿಥಿ ಯಾರು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇವತ್ತಿನ ಸಿನಿಚಿಟ್ಟೆಯಲ್ಲಿ, ಬುಧವಾರದ ಸಿನಿಚಿಟ್ಟೆಯಲ್ಲಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀರಾ. ಎಸ್, ಯಾರ ಬಗ್ಗೆ ಮಾತಾಡ್ತಾ ಇರ್ಬೋದು ಅಂತ ನೀವೇ ಗೆಸ್ ಮಾಡಬೇಕು. ನಾನು ನಿಮಗೆ ಒಂದು ಕ್ಲೂ ಕೊಡ್ತೀನಿ. ನಾವಿವತ್ತು ಮಾತಾಡ್ತಾ ಇರೋದು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಬ್ಬ ಚಿತ್ರ ಸಾಹಿತಿ ಬಗ್ಗೆ, ಕನ್ನಡದ ಖ್ಯಾತ ಚಿತ್ರ ಸಾಹಿತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾರಿರಬಹುದು ಈ ಚಿತ್ರ ಸಾಹಿತಿ ಅನ್ನೋದನ್ನು ನಮಗೆ ನೀವು ಬರೆದು ಕಳಿಸ್ಬೇಕು. ಯಾಕೆಂದರೆ ನಾನು ಅವರೇ ಬರೆದಿರುವಂಥ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಯಾರಿರಬಹುದು ಇವತ್ತಿನ ಅತಿಥಿ, ಬೇಗ ಬೇಗ ಗೆಸ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಮೆಸೇಜ್ಗಳು ಬಂದು ತಲುಪಲಿ. ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480909010131 9480909013 ಬೇಗ ಬೇಗ ನಿಮ್ಮ ಉತ್ತರವನ್ನು ಬರೆದು ಕಳಿಸಿ. ಸದ್ಯಕ್ಕೆ ಇವತ್ತಿನ ಅತಿಥಿ ಯಾರು ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ

ವೆಲ್ಕಮ್ ಬ್ಯಾಕ್ ಟು ಸಿನಿ ಚಿಟ್ಟೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದಂತಹ ಹಾಡನ್ನ ಕೇಳಿದ್ರಿ. ಈ ಹಾಡಾಗಿತ್ತು ಹೊಂಬಿಸಿಲು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಯಾರು ಬರೆದಿದ್ರು ಅನ್ನೋದ ಇವತ್ತಿನ ಪ್ರಶ್ನೆ. ಹಾಗೆ ಸಂಗೀತವನ್ನು ನಿರ್ದೇಶನ ಮಾಡಿದ್ದರು ರಾಜನ್ ಅವರು. ಯಾರು ಬರೆದಿದ್ರು ಅನ್ನೋದನ್ನ ಪ್ರಶ್ನೆ ನಾನು ನಿಮಗೆ ಕೇಳಿದ್ದೆ. ಸಿಕ್ಕಾಪಟ್ಟೆ ಸಂದೇಶಗಳು ಈಗಾಗಲೇ ಬಂದು ತಲುಪಿದೆ. ಸೊ ಯಾರೆಲ್ಲ ಸರಿಯಾದ ಸಂದೇಶವನ್ನು ಕೊಟ್ಟಿದ್ದಾರೆ, ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ನೇತ್ರ ಕಿಂಗೇರಿಯಿಂದ ಮೊಟ್ಟ ಮೊದಲ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿ ನಗರದಿಂದ. ಕೆ ಎಚ್ ಬಿ ಕಾಲೋನಿ ಹರಿಹರ ಇಂದ ರಾಜ್ಕುಮಾರ್ ಖಾದ್ರಗಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸುಭಾನ್ ಕೋರಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿ ನಮಗೆ ಎರಡು ಆಪ್ಷನ್ ಕೊಟ್ಟು ಕೇಳ್ತಾ ಇದ್ರೆ ಇರಬಹುದಾ ಅಂತ ನಾನು ಉತ್ತರವನ್ನು ಹೇಳ್ತೀನಿ. ಮೇರಿಗೊಂದು ಕೊಡತಿ ಗೇಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ. ಅನ್ನಪೂರ್ಣೇಶ್ವರಿ ಬಡಾವಣೆ ಶೃಂಗೇರಿಯಿಂದ ಅನಂತಮೂರ್ತಿ ಅವರ ಉತ್ತರ ತಪ್ಪಾಗಿಬಿಟ್ಟಿದೆ. ಟಿ ಆರ್ ಶ್ರೀನಿವಾಸ ಮೂರ್ತಿ ತೋವಿನಕೆರೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ದೇವಂದ ಇಟಗಿ ಶಿವಮೊಗ್ಗದಿಂದ. ಹಾಗೆ ಸರೋಜಾ ಸಿಂಗ್ ದೇವಿ ಸಿಂಗ್ ಚಾಮರಾಜಪೇಟೆಯಿಂದ. ನವೀನ್ ಕಾವ್ಯ ವ್ಯೂವರ್ಸ್ ಕಾಲೋನಿಯಿಂದ ಗೆಸ್ ಮಾಡಿದ್ದಾರೆ ಬಟ್ ಸರಿ ಆಗಿಬಿಟ್ಟಿದೆ. ಇವತ್ತಿನ ಗೆಸ್ಟ್ ಯಾರು ಅಂತೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಶುಭೋದಯ ಅಕ್ಷಯ್ ಅವರೇ ಅಂಥೇಳಿ ಸಂದೇಶವನ್ನೇನೋ ಕಳಿಸಿದ್ರ. ನಂಬರ್ ಎಂಡಿಂಗ್ ವಿತ್ 2950 ಆದರೆ ನಿಮ್ಮ ಹೆಸರನ್ನೇ ಕಳಿಸೋನ ಮರ್ತು ಬಿಟ್ಟಿದ್ದೀರಾ. ನಿಮ್ಮ ಹೆಸರನ್ನು ಕಳಿಸಿದ್ರೆ ನಮಗೆ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ನಂತರದ ಸಂದೇಶವನ್ನು ಕಳಿಸಿರೋದು ವಿವೇಕಾನಂದ ಜ್ಞಾನಭಾರತಿ ಲೇಔಟಿಂದ. ರಾಜೇಂದ್ರ ಬನಶಂಕರಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಕಳಿಸಿರೋದು ಮೋಹನ್ ನಳಿನ ಅರಶಿನಕುಂಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಇಳಕಲ್ನಿಂದ ಸರಿಯಾದ ಸಂದೇಶ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ಇನ್ನು ಗೆಸ್ ಮಾಡಿದಿರಿ ಆದರೂ ಕೂಡ ಸರಿಯಾಗಿದೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಪನ್ನಗ ಅನಂತಕುಮಾರ್. ಹಾಗೆ ನಂತರ ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕೊಟ್ಟಿರುವುದು ಮೀನಾಕ್ಷಿ ಎಂಟನೇ ಮೈಲಿಯಿಂದ. ಗೆಸ್ ಮಾಡಿದ್ರೆ ಆದರೂ ನಮಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ರಾಜಪ್ಪಾಜಿ ದೇವಾಂಗಪೇಟೆ ಕೊಳ್ಳೆಗಾಲದಿಂದ. ಇಷ್ಟೊಂದು ಸಂದೇಶ ಬಂದಿದೆ. ಸಂದೇಶ ಕಳಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಇವತ್ತಿನ ಅತಿಥಿ ನೀವೆಲ್ಲರೂ ಹೇಳಿದ ಹಾಗೆ ಗೀತಾಪ್ರಿಯ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನ್ನಡದ ಖ್ಯಾತ ಚಿತ್ರ ಸಾಹಿತಿ ಗೀತಾಪ್ರಿಯ ಅವರ ಬಗ್ಗೆ ಇವತ್ತಿನ ಸಿನಿಚಿಟೆ ಕಾರ್ಯಕ್ರಮ. ಸರಿಯಾದ ಉತ್ತರವನ್ನು ಕೊಟ್ಟ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದಂಥವರಿಗೂ ಕೂಡ ಅಭಿನಂದನೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋದಾದರೆ, ಸೊ ಗೀತಾಪ್ರಿಯ ಅವರ ಬಗ್ಗೆ ನಾವು ಎಷ್ಟೋ ಹಾಡುಗಳನ್ನು ಕೇಳ್ತಾನೆ ಬೆಳೆದಿದ್ವಿ. ಗೀತಾಪ್ರಿಯ ಅವರು ಬರೆದಿರುವಂಥ ಹಾಡು 90s ಅದೊಂಥರ ಜಮ್ ಅಂತಲೇ ಹೇಳ್ಬೋದು, ಒಂದು ಮೈಲ್ ಸ್ಟೋನ್ನ ಸೆಟ್ ಮಾಡಿದರು ಗೀತಾಪ್ರಿಯ ಅವರು. ಸೊ ಅವ್ರ ಬಗ್ಗೆ ಇವತ್ತಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಗೀತಾಪ್ರಿಯ ಅವರು ಒಂಥರ ಚಿತ್ರ ಗೀತ ರಚನೆಕಾರರ ಅಷ್ಟೇ ಆಗಿರದೆ ನಿರ್ದೇಶಕರು ಕೂಡ ಆಗಿದ್ದರು. ಕನ್ನಡದ ಮಣ್ಣಲ್ಲಿ ನಿಂತು ಕನ್ನಡ ಭಾಷೆಯನ್ನು ತನ್ನ ಉಸಿರಾಗಿಸಿಕೊಂಡು ಗೀತಾಪ್ರಿಯ ಅನ್ನೋ ನಾಮಧೇಯದೊಂದಿಗೆ ನಮ್ಮೆಲ್ಲರಲ್ಲಿ ಫೇಮಸ್ ಆಗಿರುವಂತಹ ವ್ಯಕ್ತಿ ಗೀತಾಪ್ರಿಯ ಅವರು. ಅವ್ರ ಬಗೆಗಿನ ಮಾತುಕತೆ ಮುಂದುವರಿಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಿಮಗೊಂದು ಇನ್ನೊಂದು ಪ್ರಶ್ನೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ಗೀತಾಪ್ರಿಯ ಅನ್ನೋದು ಅವರ ಕಾವ್ಯನಾಮ, ಆದರೆ ಅವರ ಒರಿಜಿನಲ್ ಹೆಸರೇನು ಅಥವಾ ನಿಜವಾದ ಹೆಸರು ಯಾವುದು ಅನ್ನೋದನ್ನು ನಮಗೆ ಬರೆದು ಕೇಳಿಸಿ. ಗೀತಾಪ್ರಿಯ ಅವರ ನಿಜವಾದ ಹೆಸರೇನು ಅನ್ನೋದು ಪ್ರಶ್ನೆ ಗೊತ್ತಿದ್ರೆ ನಮಗೆ ಬೇಗ ಬೇಗ ಸಂದೇಶವನ್ನು ಕೇಳಿಸಿ. 9480901013 9480101013 ನಾವು ಮಾತಾಡ್ತಾ ಸಾಗೋಣ. ಸಿನಿಚಿಟ್ಟೆಯಲ್ಲಿ ಗೀತಾಪ್ರಿಯ ಅವ್ರ ಬಗ್ಗೆ ಅವರೇ ಬರೆದಿರುವಂಥ ಹಾಡುಗಳನ್ನು ಕೇಳ್ತಾ ಸದ್ಯಕ್ಕೆ ನಿಮಗಾಗಿ ಮುಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ. ಮ್ಯೂಸಿಕಲಿ yours.

ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಗೀತಾ ಪ್ರಿಯಾ ಅವರು ರಚಿಸಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ವಿ, ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೇಳಿದಂತಹ ಹಾಡಾಗಿತ್ತು ಮೊದಲ ಗೀತೆ, ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿಯವರ ಧ್ವನಿಯಲ್ಲಿದ್ದಂತಹ ಗೀತೆನೆ ಕೇಳಿದ್ರಿ. ನಂತರ ನೀವು ಕೇಳಿದ್ದು ಮಿಡಿದ ಶ್ರುತಿ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಮಂಜುಳಾ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಿದಂತಹ ಗೀತೆ ಇದಾಗಿತ್ತು. ಇನ್ನು ನಾನು ಹಾಡಿಗಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿ ಹೋಗಿದ್ದೆ, ಗೀತಾ ಪ್ರಿಯಾ ಅವರ ನಿಜವಾದ ಹೆಸರು ಏನು ಅಂತ. ತುಂಬಾ ಮೆಸೇಜ್ಗಳು ನಮ್ಮನ್ನು ಬಂದು ತಲುಪಿದೆ. ನಾಗರತ್ನ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ಕಬಾಡಿ ವೆಂಕಟೇಶ್ ಇಂದಿರಾ ಬಿನ್ನಿಪೇಟೆಯಿಂದ, ಅನಿಲ್ ಬಿಷ್ಟನವರ ಶಮನೇವಾಡಿಯಿಂದ ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಲಕ್ಷ್ಮಣ್ ರಾವ್ ಕೆ ಎಚ್ ಬಿ ಕಾಲೋನಿ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲೋನಿ ಹರಿಹರಯಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ, ಪದ್ಮಜಾ ಶರತ್ ಬಿಡೆ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಮೇರಿ ಜೋನ್ಸ್ ಕೊಡತಿ ಗೇಟ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಇನ್ನು ಉಸ್ಮಾನ್ ಸುಳ್ಯ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಧರ್ಮಣ್ಣ ಧನ್ನಿ ಅವರ ಕಡಗಂಚಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಬೂದಿಹಾಳ್ನಿಂದ ಹಾಗೆ ಸಂದೇಶವನ್ನು ಕಳಿಸಿರೋದು ಭಾರತಿ ಲೋಕೇಶ್ ಕಡೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಅನಂತಮೂರ್ತಿ ಶೃಂಗೇರಿ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಎಂ ಸಿ ವೀರಣ್ಣ ಮತ್ತು ಮನೆಯವರು ರಾಮನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗಮಣಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಉಷಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಿಮ್ಮೆಲ್ಲರ ಉತ್ತರಗಳು ಕೂಡ ಸರಿಯಾಗಿದೆ, ನಿಮಗೆ ಅಭಿನಂದನೆಗಳು. ಎಸ್, ನೀವೆಲ್ಲರೂ ಕೂಡ ಹೇಳಿದ ಹಾಗೆ ಗೀತಾ ಪ್ರಿಯಾ ಅವರ ನಿಜವಾದ ಹೆಸರಾಗಿತ್ತು ಲಕ್ಷ್ಮಣ್ ರಾವ್ ಮೋಹಿತೆ. ಎಸ್, ಲಕ್ಷ್ಮಣ್ ರಾವ್ ಮೋಹಿತೆ ಅವರು ಜನನವಾಗಿದ್ದು 1932 ಜೂನ್ 15 ತಾರೀಕು. ತಂದೆಯವರು ರಾಮರಾವ್ ಮೋಹಿತೆ, ಹಾಗೆ ತಾಯಿ ಲಕ್ಷ್ಮೀಬಾಯಿ. ಗೀತಾ ಪ್ರಿಯಾ ಅವರ ತಂದೆ ಮೈಸೂರು ಸಂಸ್ಥಾನದಲ್ಲಿ ಅಶ್ವ ಸೈನ್ಯದಳವಾದಂತಹ ಮೈಸೂರು ಲ್ಯಾನ್ಸರ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಹಾಗಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಸೊ ಒಂದು ಸೋಜಿಗದ ಸಂಗತಿ ಅಂತ ಹೇಳಿದ್ರೆ, ಇವರು ಮರಾಠಿ ಬ್ಯಾಕ್ಗ್ರೌಂಡಲ್ಲಿ ಬೆಳೆದಂಥ ಕುಟುಂಬ, ಅಂದರೆ ಮರಾಠಿ ಕುಟುಂಬದವರಾಗಿದ್ದರೂ ಕೂಡ ಕನ್ನಡದ ಮೇಲಿನ ಒಲವು ಏನಿತ್ತು ಗೀತಾ ಪ್ರಿಯಾ ಅವರಿಗೆ, ಅದು ತುಂಬಾ ಅವ್ರನ್ನ ಸೆಳಿತಾ ಇತ್ತು. ಸೊ ಅದರಿಂದನೇ ಆ ಕನ್ನಡದ ಮೇಲಿನ ಒಲವಿಂದನೇ ಇವತ್ತು ಗೀತಾ ಪ್ರಿಯಾ ಅವರ ಶಾಹಿಯಿಂದ, ಪೆನ್ನಿನಿಂದ, ಲೇಖನಿಯಿಂದ ಇಷ್ಟೆಲ್ಲ ಹಾಡುಗಳು ಮೂಡಿ ಬಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಯುಗವನ್ನೇ ಸೃಷ್ಟಿಯನ್ನು ಮಾಡಿದೆ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಗೀತಾ ಪ್ರಿಯಾ ಅವರು ಬರೆದಿರುವಂತಹ ಬೆಸುಗೆ ಚಿತ್ರದ ಟೈಟಲ್ ಟ್ರ್ಯಾಕ್ ಏನಿದೆ, ಬೆಸುಗೆ ಬೆಸುಗೆ ಜೀವನವೆಲ್ಲ, ಆ ಹಾಡೇನಿದೆ 1976 ತೆರೆ ಕಂಡಂತಹ ಆ ಹಾಡೇನಿದೆ, ಆ ಚಿತ್ರ ಏನಿದೆ, ಆ ಹಾಡಲ್ಲಿ ಬೆಸುಗೆ ಅನ್ನೋ ಒಂದು ಪದನ 64 ಸರಿ ಬಳಸಿದಾರಂತೆ. 64 ಸರಿ ಬೆಸುಗೆ ಅನ್ನೋ ಪದ ರಿಪೀಟ್ ಆಗಿದೆ, ಅದೇ ಅದರ ಸ್ಪೆಷಾಲಿಟಿ. ಸೊ ಇನ್ನು ಮಾತುಕತೆ ಮುಂದುವರಿಯುತ್ತೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಅದೇ ಹಾಡನ್ನು ಕೇಳೋಣ, ಬೆಸುಗೆ ಹಾಡನ್ನು ಕೇಳೋಣ. ಗೀತಾ ಪ್ರಿಯಾ ಅವರೇ ಬರೆದಿರುವಂತಹ ಬೆಸುಗೆ ಚಿತ್ರದ ಹಾಡು, ಬೆಸುಗೆ ಚಿತ್ರದ ಟೈಟಲ್ ಟ್ರ್ಯಾಕನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದಂತಹ ಈ ಹಾಡು ನಿಮಗಾಗಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರಿ. ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟೆ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಗೀತಾ ಪ್ರಿಯಾ ಅವ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸೊ ಗೀತಾ ಪ್ರಿಯಾ ಅವರ ತಂದೆ ತಾಯಿ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದೆ ನಾನು. ಗೀತಾ ಪ್ರಿಯಾ ಅವರು ಬೆಂಗಳೂರಲ್ಲೇ ಬೆಳೆದಿದ್ದರಿಂದ ಇಲ್ಲಿನ ಕನ್ನಡ ಸಾಹಿತ್ಯ ಅವ್ರನ್ನ ತುಂಬಾ ಆಕರ್ಷಣೆಯನ್ನು ಮಾಡುತ್ತೆ. ನಂತರ ಅವರು ಬದುಕು ಕೂಡ ಅಷ್ಟೊಂದು ಸುಲಭವಾಗಿರಲಿಲ್ಲ. ಬಾಲ್ಯದಲ್ಲಿ ಸಣ್ಣ ಪುಟ್ಟ ಕತೆ ಕವನಗಳನ್ನು ಬರೆದು ಪತ್ರಿಕೆಗಳಿಗೆ ಬರೆದು ಕಳಿಸ್ತಾ ಇದ್ರು. ಆಮೇಲೆ CA ಇಂಟರ್ಮೀಡಿಯೇಟ್ ಓದಿದ್ರು ಕೂಡ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ರೆಸ್ಟೋರೆಂಟ್ನಲ್ಲಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊತಾರೆ. ಬಟ್ ಟರ್ನಿಂಗ್ ಪಾಯಿಂಟ್ ಇಲ್ಲಾಗತ್ತೆ ಅಂತ ಹೇಳಿದ್ರೆ ಅವರಿಗೆ ವಿಜಯ ಭಾಸ್ಕರ್ ಅವರು ಒಂದು ಆಫರ್ನ ಮಾಡ್ತಾರೆ, ನನಗೆ ಹಾಡುಗಳನ್ನ ಬರ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಒಂದು ಸಂಬಳವನ್ನು ಕೊಡ್ತಾರೆ. ಸೊ ಅದಕ್ಕೋಸ್ಕರ 1954 ಬಿಡುಗಡೆ ಆದಂತಹ ಶ್ರೀರಾಮ ಪೂಜೆ ಚಿತ್ರದ ಮೂಲಕ ಗೀತ ರಚನೆಕಾರರಾಗಿ ಗೀತಾ ಪ್ರಿಯಾ ಅವರು ಕನ್ನಡ ಚಲನಚಿತ್ರಕ್ಕೆ ಎಂಟ್ರಿ ಆಗ್ತಾರೆ. ಗೀತಾ ಪ್ರಿಯಾ ಇದ್ದವರು ಲಕ್ಷ್ಮಣ್ ರಾವ್ ಮೋಹಿತೆ ಅನ್ನುವ ವ್ಯಕ್ತಿ ಗೀತಾ ಪ್ರಿಯಾ ಆಗಿ ಬದಲಾಗ್ತಾರೆ. ಗೀತಾ ಪ್ರಿಯಾ ಅವರು ಬರೆದಿರುವಂತಹ ಯಾವ ಹಾಡು ನಿಮಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಅನ್ನೋದನ್ನು ನಮಗೆ ಬರೆದು ಕೇಳಿಸಿ 9480-9013-9408-01-03-1-03-1-3ಗೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಗೀತಾ ಪ್ರಿಯಾ ಅವರೇ ರಚನೆ ಮಾಡಿರುವಂತಹ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್. ಕೇಳಿ, ಎಂಜಾಯ್ ಮಾಡಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನ್ವೆಲ್ಲು. ಮ್ಯೂಸಿಕಲಿ ಯೋರ್ಸ್.

ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಗೀತಾ ಪ್ರಿಯಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಗೀತಾ ಪ್ರಿಯಾ ಅವರು ಬರೆದಿರುವಂತಹ ಹಾಡುಗಳನ್ನು ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಹೊಮ್ಮಿಸಲು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಗೀತೆಯಾಗಿತ್ತು. ನಂತರ ನೀವು ಕೇಳಿದ್ರಿ ಜೀವನ ಮೈತ್ರಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಮಾಲ್ಗುಡಿ ಶುಭ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ. ಇನ್ನು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪ್ತಿದೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡದ ಚಂದನವನಕ್ಕೆ ಮರೆಯಲಾಗದ ಅದ್ಭುತ ಚಿತ್ರಗಳನ್ನ ಗೀತೆಗಳನ್ನು ನೀಡಿರುವಂತಹವರು ಗೀತಾ ಪ್ರಿಯಾ ಅವರು, ಇಷ್ಟ ಆಗ್ತಾ ಇದೆ ಮಾಹಿತಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದಿರೋದು ಅನಂತಮೂರ್ತಿ ಶೃಂಗೇರಿಯಿಂದ, ಅನ್ನಪೂರ್ಣೇಶ್ವರಿ ಬಡಾವಣೆ ಶೃಂಗೇರಿಯಿಂದ. ಗೀತಾ ಪ್ರಿಯಾ ಅವರ ರಚನೆಗಳು ಇಂದಿಗೂ ಕೂಡ ಮನುಷ್ಯರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಂದೇಶವನ್ನು ಕಳಿಸಿ ಬೆಸುಗೆ ಚಿತ್ರದ ಹಾಡು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಉಷಾ ಅವರ ಸಂದೇಶ. ನಾವು ಮಾತಾಡ್ತಾ ಇದ್ವಿ ಗೀತಾ ಪ್ರಿಯಾ ಅವರ ಸಿನಿ ಜರ್ನಿ ಬಗ್ಗೆ. ಸೊ 1954 ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಹಲವಾರು ಜನಪ್ರಿಯ ಹಾಡುಗಳನ್ನು ಬರೀತಾರೆ ಗೀತಾ ಪ್ರಿಯಾ ಅವರು. 1963 ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಜಗದೀಶ ನಾಡುವ ಜಗವೇ ನಾಟಕರಂಗ ತುಂಬಾನೇ ಫೇಮಸ್ ಆಗುತ್ತೆ. ನಂತರ ಅವರ ಒಂದು ಮೈಲಿಗಲ್ಲು ಅಂತ ಹೇಳಿದ್ರೆ 1967 ತೆರೆ ಕಂಡಂತಹ ಒಂದೇ ಬಳ್ಳಿಯ ಹೂಗಳ ಚಿತ್ರಕ್ಕಾಗಿ ಗೀತಾ ಪ್ರಿಯಾ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ನೀನಲ್ಲಿ ನಡುವೆ ದೂರ ಹಾಡನ್ನ ಮೊಹಮ್ಮದ್ ರಫಿ ಅವರು ಹಾಡ್ತಾರೆ. ಹಿಂದಿ ಚಿತ್ರರಂಗದ ದಿಗ್ಗಜ ಅಂತಲೇ ಹೇಳ್ಬೋದು ಮೊಹಮ್ಮದ್ ರಫಿ ಅವರು. ಸೊ ಅವರು ಕನ್ನಡದಲ್ಲಿ ಹಾಡಿರುವಂತಹ ಏಕೈಕ ಹಾಡು ಅಂತ ಹೇಳಿದ್ರೆ ಅದು ನೀನಲ್ಲಿ ನಡುವೆ ದೂರ ಹಾಡು. ಇನ್ನು ಗೀತಾ ಪ್ರಿಯಾ ಅವರು ಗೀತ ರಚನೆಯನ್ನ ಮಾತ್ರ ಮಾಡಲಿಲ್ಲ, ನಿರ್ದೇಶನವನ್ನು ಕೂಡ ಮಾಡ್ತಾರೆ. ಅವರು ನಿರ್ದೇಶನಕ್ಕೆ ಇಳಿದಿದ್ದು 1968 ಅವರು ನಿರ್ದೇಶನ ಮಾಡಿದಂತಹ ಮೊಟ್ಟ ಮೊದಲ ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತಹ ಸಿನಿಮಾ ಮಣ್ಣಿನ ಮಗ. ಅದೊಂಥರ ಅವರ ಸಿನಿ ಜೀವನದಲ್ಲಿ ಮೈಲಿಗಲ್ಲು ಅಂತಾನೆ ಹೇಳಬಹುದು. ನಿಮಗೂ ಕೂಡ ಗೀತಾ ಪ್ರಿಯಾ ಅವ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ನಮ್ಮ ಜೊತೆ ಹಂಚಿಕೊಳ್ಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480909010394

ನಾಲ್ಕು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಮೂರುಗೆ ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಗೀತ ಪ್ರಿಯಾ ಅವರ ರಚನೆಯ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದು ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ವೆಲ್ಲು, ಮ್ಯೂಸಿಕಲಿ ಯೋರ್ಸ್.

ಇವತ್ತು ಸುಂದರ ಗೀತೆಯೊಂದಿಗೆ ಈ ಹೊತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಗೀತಾ ಪ್ರಿಯಾ ಅವ್ರ ಬಗ್ಗೆ ಮಾತಾಡಿದ್ವಿ. ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಕೇಳಿದ, ಮೆಚ್ಚಿ ಮೆಸೇಜ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸ್ನೇಹಿತರೆ, ಸಮಯ ಆಗಿದೆ 11:02. ಈ ಸಮಯದ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆಪ್ ಕಿ ಪಸಂದ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 11:00 to 12:00 ಪ್ರಸಾರವಾಗುವಂತಹ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ರೆಟ್ರೋ ಹಿಂದಿ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ. ನಿಮ್ಮ ರಿಕ್ವೆಸ್ಟನ್ನು ನಮಗೆ ನೀವು ಕಳಿಸುವುದಕ್ಕೆ ವಾಟ್ಸಪ್ ಸಂದೇಶವನ್ನು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480101013. ಈ ಸಂಖ್ಯೆಗೆ ನೀವು ನಮಗೆ ನಿಮ್ಮ ಸಂದೇಶವನ್ನು, ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ಹಾಗೆ ಚಿತ್ರದ ಹೆಸರು ಯಾವುದು, ಹಾಗೆ ನಿಮ್ಮ ಹೆಸರು ಏನು ಅಂತ ನಮಗೆ ಬರೆದು ನೀವು ಸಂದೇಶದ ಮೂಲಕ ತಲುಪಿಸಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ 1 ಗಂಟೆಗಳ ಕಾಲ ರೆಟ್ರೋ ಹಿಂದಿ ಚಿತ್ರಗೀತೆಗಳ ಮೆರವಣಿಗೆ. ನಿಮ್ಮೊಂದಿಗೆ ನಾನು ಆರ್ ಜೆ ಸಿಂಧು.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ರೆಟ್ರೋ ಹಿಂದಿ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಬಡೇ ದಿಲ್ವಾಲಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ ಹಾಗೂ ಬಪ್ಪಿ ಲಹರಿ ಅವರ ಸಂಗೀತ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದೀರಾ, ನೀವು ಯಾರ್ಯಾರು ಸಂದೇಶವನ್ನ ಕಳಿಸಿದ್ದೀರಾ ಅಂತ ನೋಡುವಂತಹ ಸಮಯ. ರಘುನಾರಾಯಣ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ವಿಜಯನಗರದಿಂದ. ಮುಂದಿನ ಸಂದೇಶ ಬಂದಿದೆ ಸುಧಾ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ. ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಹರಿಯಾಣದಿಂದ ಸಂದೇಶವನ್ನ ಕಳಿಸಿ ಹೀರಾಮಣಿ ವರ್ಮಾ, ಪಾರಸ್ಮಣಿ ವರ್ಮಾ.

ಪುಷ್ಪೇಂದ್ರ ಮಣಿ ವರ್ಮಾ, ನೋಕೆಲಾಲ್ ವರ್ಮಾ ಅವರು. ಮುಂದಿನ ಸಂದೇಶ ಬಂದಿದೆ ಸುಭಾನ್ ಕೋರಿ ಹಂಪಸಾಗರದಿಂದ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ತಮ್ಮ ನೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಮುಂದಿನ ಗೀತೆ ಮುಂದಿನ ಸಂದೇಶ ಎನ್ ಆರ್ ಪ್ರಸಾದ್ ಅವರ ಹಾಗೂ ಅಖಿಲ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಮುಂದಿನ ಸಂದೇಶ ಸತೀಶ್ ಎನ್ ಎಚ್ ನಗರ ಕೆರೆ ಬಾಜಿಗರ್ ಚಿತ್ರದ ಟೈಟಲ್ ಸಾಂಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಬಡಗೇರೂರು ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಗಂಟೆಗಳ ಕಾಲ ಹಿಂದಿ ರೆಟ್ರೋ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಮತ್ತಷ್ಟು ಹಾಡುಗಳು ನಿಮಗೋಸ್ಕರ ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ. ಮುಂದಿನ ಗೀತೆ ಬರ್ತಾ ಇದೆ ಬಾಜಿರಾವ್ ಚಿತ್ರದ ಟೈಟಲ್ ಟ್ರ್ಯಾಕ್. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಬಾಜಿಗರ್ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಬಂದಂತಹ ಗೀತೆಗೆ ಸಂಗೀತ ನೀಡಿದ್ರು ಅನು ಮಾಲಿಕ್ ಅವರು. ಸ್ನೇಹಿತರೆ, ಇಂದು ಯುವ ದಿನದ ಪ್ರಯುಕ್ತ ಇಂದು ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ ಕ್ರೈಸ್ಟ್ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಕಾರ್ಯಕ್ರಮದಲ್ಲಿ ಪ್ಯಾರ್ ಕಾ ಮೌಸಮ್ ಚಿತ್ರದ ಹಾಡನ್ನು ಕೇಳಿದ್ರಿ. ಮಜ್ರು ಸುಲ್ತಾನಪುರಿ ಹಾಗೂ ಮಜ್ರು ಸುಲ್ತಾನಪುರಿ ಅವರ ಸಾಹಿತ್ಯ ಹಾಗೂ ಆರ್ ಡಿ ಬರ್ಮನ್ ಅವರ ಸಂಗೀತವಿದ್ದಂತಹ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯನ್ನು ಹಾಡಿದ್ರು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ನೆಚ್ಚಿನ ಕೇಳುಗರು ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬಗೆರೆ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡವಾಣೆ, ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಮುಂದಿನ ಸಂದೇಶ ಬಂದಿದೆ, ಯಾರದ್ದು, ನಿಮ್ಮ ಹೆಸರು? ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನನಗಿಷ್ಟವಾಗುವ ತುಮ್ಸೆ ಅಚ್ಚ ಕೌನ್ ಹೇ ಚಿತ್ರದ ಹೇ ಚಿತ್ರಗೀತೆಯನ್ನು ಕೇಳಿಸಿದ್ರಿ, ಹಾಗಾಗಿ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿ. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ, ಯಾರಿದು? ಗುಡ್ ಮಾರ್ನಿಂಗ್ ಮಧುಸೂದನ್, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯಿಂದ. ಇವರು ಸಹ ಅವರ ನೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಎಲ್ಲ ಕಾರ್ಯಕ್ರಮ ಹಾಗೂ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ ಹಾಗೂ ವಿಮರ್ಶ್ ಅವರು ರಾಜಾಜಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗರಾದಂತಹ ರಾಜಾರಾಮ್, ವಸುಧಾ, ಮಂಜೇಶ್ವರ, ಕಾಸರಗೋಡು.

ನಿಂದ ಅವರಿಷ್ಟದ ಹಾಡನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಕೆರೂರು ಅವರು ಕನ್ಯಾದಾನ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ತೇಜಾಬ್ ಚಿತ್ರದ ಹಾಡಿಗೋಸ್ಕರ ಇನ್ನೊಂದು ರಿಕ್ವೆಸ್ಟ್ ಬಂದಿದೆ. ಯಾರಿದು? ದ ನಂಬರ್ ಎಂಡಿಂಗ್ ವಿತ್ 8757. ಮುಂದಿನ ಬಾರಿ ಸಂದೇಶ ಕಳಿಸುವಾಗ ನಿಮ್ಮ ಹೆಸರನ್ನು ಬರೆಯೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಸಾಜನ್ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಲ್ಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ. ಆಯ್ಕೆಯ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ನಿಂದ. ಮುಂದಿನ ಸಂದೇಶ ಬಂದಿದೆ ನಮ್ಮ ಕೇಳುಗರಾದಂಥ ಸದಾಶಿವ ಹುಲಗೂರ ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ.

ಮತ್ತೊಂದು ಸಂದೇಶ ಬಂದಿದೆ. ಡಾನ್ ಸಿನಿಮಾದ ಏ ಮೇರಾ ದಿಲ್ ಹಾಡಿಗೆ ವಾದ್ಯ ಸಂಯೋಜನೆ ಮಾಡಿದ ಮ್ಯೂಸಿಕಲ್ ಅರೇಂಜರ್ಗೆ ನಮ್ಮ ನಮನ ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ ಬನಶಂಕರಿಯಿಂದ. ಹೌದಲ್ವಾ, ಎಷ್ಟು ಒಳ್ಳೆಯ ಅದ್ಭುತವಾದಂತಹ ಗೀತೆ ಅದು. ಆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ನವೋದಯ ನಾಗರಾಜ್ರಿಂದ ಶೋಲೆ ಚಿತ್ರದ ಹಾಡಿಗೋಸ್ಕರ ಬಂದಿದೆ. ಹಾಗೆ ರಿಕ್ವೆಸ್ಟ್ ಕಳಿಸಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ಬರು ನಮ್ಮ ಕೇಳುಗರು. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದೀರಿ ದೇವರಾಯನ ದುರ್ಗದಿಂದ. ನಿಮ್ಮ ಹೆಸರನ್ನು ನಮೂದಿಸಿಲ್ಲ. ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೋಸ್ಕರ. ಇನ್ನಷ್ಟು ಸಂದೇಶಗಳಿದೆ, ಮತ್ತಷ್ಟು ರಿಕ್ವೆಸ್ಟ್ಗಳಿದೆ. ನಿಮ್ಮೆಲ್ಲರ ರಿಕ್ವೆಸ್ಟ್ನಂತೆ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಆಪ್ ಕೀ ಪಸಂದ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸೂಪರ್ ಹಿಟ್ ಸಾಂಗ್ಗಳು ಬರ್ತಾ ಇದೆ, ಕೇಳ್ತಾ ಇರಿ. ಹಾಗೆ ಮುಂದಿನ ಗೀತೆ ಬರ್ತಾ ಇದೆ, ಏಕ್ ದುಜೆ ಕೇ ಲಿಯೇ ಚಿತ್ರದ ಹಾಡು ಲತಾ ಮಂಗೇಶ್ಕರ್ ಹಾಗೂ ಅನೂಪ್ ಜಲೋತಾ ಅವರ ಧ್ವನಿಯಲ್ಲಿ ಆನಂದ್ ಬಕ್ಷಿ ಅವರ ಸಂಗೀತ ಇರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇಂದು ಯುವ ದಿನದ ಪ್ರಯುಕ್ತ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ಕ್ರೈಸ್ಟ್ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ತಪ್ಪದೆ ಕೇಳುವ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗಿಯಾಗಬಹುದು. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿರುವಂತಹ ನಮ್ಮ ನೆಚ್ಚಿನ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನುಂಕಪ್ಪ ಕಾಂಬಳಿ ಮೊಳಕಾಲ್ಮೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ಮಹೇಶ್ ಕುಂಬಾರ ಹೊನ್ನಾಳಿ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮ ಹಾಗೂ ಹಾಡುಗಳು ಚಂದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಸವರಾಜ್ ಕೊಳಕಿ ಗೋಕಾಕ್ ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ವಿದ್ಯಾರಣ್ಯಪುರದಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹ ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ, ಪಾಪಚಮ್ಮ, ಅಂಜನ್ ಕುಮಾರ್ ಹಾಗೂ ಲಲಿತ್ ಕುಮಾರ್ ಅವರು. ಮುಂದಿನ ಸಂದೇಶ ಬಂದಿದೆ ಪ್ರಮೋದ್ ಟೈಲರ್ ಶರಾವತಿ ನಗರ ಶಿವಮೊಗ್ಗದಿಂದ. ಹಾಗೆ ಶ್ರೀ ಹುವಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಿಸ್ಕೋ ಡ್ಯಾನ್ಸರ್ ಚಿತ್ರದ ಯಾವುದಾದ್ರೂ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನ ಸಂದೇಶವನ್ನು ಕಳಿಸಿದ್ದೀರಾ. ಇವರು ಸಹ ಒಂದು ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಎಕ್ಸಲೆಂಟ್ ಆಗಿದೆ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಏಕ್ ತುಜೆ ಕೇಳಿಯೇ ಚಿತ್ರದ ಹಾಡು ಕೇಳಿ ಖುಷಿ ಆಯಿತು ಅಂತ ಹೇಳ್ತಾ ಇರೋದು ಯಾರಿದು? ಶ್ರೀನಾಥ್ ಗೀತಾ ಹಾಗೂ ಕೀರ್ತನ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಹಾತಿ ಮೇರೆ ಸಾತಿ ಚಿತ್ರದ ಹಾಡು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ರವರ ಸಂಗೀತ.

ಅನುಪಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಹೇಮಂತ್ ಕುಮಾರ್ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ರಿ. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳು ಹಾಗೂ ನೀವು ಕೇಳಿದಂತಹ ಗೀತೆಗಳನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಬರ್ತಾ ಇದೆ. ಲೂಟ್ ಮಾರ್ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನ, ಅಮಿತ್ ಖನ್ನಾ ಅವರ ಸಾಹಿತ್ಯ ಹಾಗೂ ರಾಜೇಶ್ ರೋಷನ್ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ, ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು, ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ, ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
0: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31ರವರೆಗೆ ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ದಪಡಿಸಿದ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯ ರೋಗವನ್ನು ದೂರ ಮಾಡೋಣ, ಕ್ಷಯ ರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026ರ ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124%ರಷ್ಟು ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬುಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4ನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: Welcome back, Bengaluru. We have a message from Sujeta, who is enjoying our show. Thank you, Sujeta. We are glad to know that.
3: Thank you so much, Sujeta.
2: Don't you find it interesting that all of us, a lot of the youth, they come from different walks of life, different aspects of life, and then they find their dreams shared in a similar space.
4: Exactly.
2: Talk about us. We all are coming from a very different aspect, very different arcs of life, and then we are sharing a quite similar dream. How do you guys look at it?
4: We've talked

ಸಮಯ ಆಗ್ತಾ ಇದೆ 12:58:46 ಇದುವರೆಗೆ ಕೇಳಿದ್ರಿ. ಯೂತ್ ಡೇ, ಇಂಟರ್ನ್ಯಾಷನಲ್ ಯೂತ್ ಡೇ ಅಂಗವಾಗಿ ಕ್ರೈಸ್ಟ್ ವಿದ್ಯಾರ್ಥಿಗಳು ನಡೆಸಿಕೊಟ್ಟಂತಹ ಸಂದರ್ಶನವನ್ನ ಕೇಳ್ತಾನೆ ಇರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:20. ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರೆಯಲಿ ಕೈರುಚಿ ಕಾರ್ಯಕ್ರಮ, ನಿಮ್ಮಿಷ್ಟದ ರೆಸಿಪಿನ ನಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ನೋಡೋಣ ಹಾಗಾದ್ರೆ ಇವತ್ತು ಯಾರು ನಿಮ್ಮ ರೆಸಿಪಿನ ಹಂಚ್ಕೋತಿದ್ದೀರಾ, ನಮಗೆ ಕರೆ ಮಾಡ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ನಮ್ಮ ದೂರವಾಣಿ ಸಂಖ್ಯೆ 0822281206 ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಕೈ ರುಚಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬಹುದು. ಹಾಗಾದರೆ ಮತ್ತೆ ತಡ ಬೇಗ ಬೇಗ ಫೋನ್ನ ಕೈಗೆತ್ಕೊಳ್ಳಿ, ಕಾಲ್ ಮಾಡಿ ಅಂತ ಹೇಳ್ತಾ ಒಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ತಮ್ಮ ಕೈರುಚಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸ್ನೇಹಿತರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಳಿ, ಯಾರು ಮಾತಾಡ್ತಿರೋದು?
1: ನನ್ನ ಹೆಸರು ಅಮೃತ ಅಂತ, ಬನಶಂಕರಿ ಸೆಕೆಂಡ್ ಸ್ಟೇಜ್ ಇಂದ ಮ್ಯಾಮ್.
0: ಓಕೆ ಅಮೃತ ಅವರೇ, ಹೇಳಿ, ಯಾವ ರೆಸಿಪಿನ ಹಂಚ್ಕೊಳಕ್ಕೆ ಇಷ್ಟಪಡ್ತಿದ್ದೀರಾ?
1: ಹಾ ಮ್ಯಾಮ್, ನಾನು ಪೇಟುಗಳದು ಮನೇಲಿ ಟೀ ಜೊತೆ ಒಂದು ಸುಹಾಲಿ ಅಂತ ಮಾಡ್ತಾರೆ ಮ್ಯಾಮ್.
0: ಸುಹಾಲಿ,
1: ಅದು ತುಂಬಾ ರುಚಿಯಾಗಿರುತ್ತೆ ಅದು.
0: ಓಕೆ ಅಮೃತ ಅವರೇ, ನೀವು ಸುಹಾಲಿ
1: ಮಹಾರಾಷ್ಟ್ರ ಕಡೆ ಎಲ್ಲ ಮಾಡ್ತಾರೆ ಅದು. ಅದು ಏನಂದ್ರೆ ಸಿಂಪಲ್ ಮಾಡೋದು, ಗೋಧಿ ಹಿಟ್ಟನ ತಗ್ಬಿಟ್ಟು, ಓಂ ಕಾಳು ಇರುತ್ತಲ್ಲ ಅಜ್ವಾಯಿ, ಅದಾಕ್ಬಿಟ್ಟು ಅದ್ರ ಜೊತೆ ನಾವು ಸಕ್ಕರೆ ಹಾಕೊಂಡ್ರೆ ಅದು ಸ್ವೀಟ್ ಸುಹಾಲಿ ಆಗುತ್ತೆ, ಉಪ್ಪು ಹಾಕೊಂಡ್ರೆ ಸಪ್ಪೆ ಸುಹಾಲಿ ಆಗುತ್ತೆ. ಅದನ್ನ ಒಂದ್ ನಾಲ್ಕು, ಮತ್ತೆ ಯಾರು ಗೆಸ್ಟ್ ಗಳು ಬಂದ್ರೇನೋ ಅದನ್ನ ಕೊಡ್ತಾರೆ. ಸೇತುಗಳೆಲ್ಲ ತುಂಬಾ.
0: ಅಲ್ಲ, ನೀವು ಮಾಡೋ ವಿಧಾನ ಹೇಳಿ ಮೊದಲು. ಇವಾಗ ಗೋಧಿ ಹಿಟ್ಟು ತಗೊಂಡಿದೀನಿ, ಅಜ್ವೈನ್ ತಗೊಂಡಿದೀನಿ.
1: ಗೋಧಿ ಹಿಟ್ಟನ್ನ ಅಜ್ವೈ ಹಾಕ್ಬಿಟ್ಟು ಅದೇ ಸಕ್ಕರೆ ಹಾಕೊಂಡ್ರೆ ಸ್ವೀಟ್ ಆಗುತ್ತೆ, ಇಲ್ಲಾಂದ್ರೆ ಉಪ್ಪು ಹಾಕೊಂಡ್ರೆ
0: ಸಕ್ಕರೆ ಹಾಕಿದ್ದೀನಿ.
1: ಅದನ್ನ ಕಲ್ಸ್ಬಿಟ್ಟು ಎಣ್ಣೆನಲ್ಲಿ ಇದು ಮಾಮೂಲಿ ಚಿಕ್ಕ ಚಿಕ್ಕದಾಗ ನಾವ್ ನಿಪ್ಪಟ್ಟು ಮಾಡ್ಕೋತೀವಲ್ಲ ಆತರ ಮಾಡ್ಕೊಂಡು ಅದನ್ನ ಚಾಕುವಿಂದ ಚುಚ್ಚಬೇಕು ಸ್ವಲ್ಪ. ಅದು ಎಣ್ಣೆನಲ್ಲಿ
0: ಉಬ್ಬಬಾರ್ದು ಪೂರಿ ತರ ಅಂತ.
1: ಪೂರಿ ತರ ಉಬ್ಬಬಾರ್ದು, ಅದು ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಹೋಲು. ಇದು ನಾವು ಗೋಬಿ ತಿಂತೀವಲ್ಲ ಅದ್ರಲ್ಲಾದ್ರೂ ಮಾಡ್ಕೋಬಹುದು, ಅಥವಾ ಚಾಕುನಲ್ಲಾದ್ರೆ ಹಿಂಗ್ ಮಾಡ್ಕೊಂಡು ಅದು ಎಣ್ಣೆ ನಾವು ಸೇಟುಗಳು ಆಕ್ಚುಲಿ ಅದು ತುಪ್ಪದಲ್ಲಿ ಬಿಡ್ತಾರ, ತುಂಬಾ ಟೇಸ್ಟ್ ಇರುತ್ತೆ. ಯಾರು ತುಪ್ಪ ಯೂಸ್ ಮಾಡಲ್ಲ, ತುಪ್ಪ ಹಾಕ್ತಾರೆ ಅಂತ.
0: ತುಪ್ಪದಲ್ಲಿ ಡಬಲ್ ಟೇಸ್ಟ್ ಇರುತ್ತೆ.
1: ಟೇಸ್ಟ್ ಅಂದ್ರೆ ಅವ್ರು ಸೇಟುಗಳು ಒಪ್ಪಲ್ಲ ದಪ್ಪ ಆಗ್ತಾರೆ ಅಂದ್ರೆ ಅದು ಕಾಂತಿ ಮೂಳೆಗಳಿಗೆಲ್ಲ ಒಳ್ಳೇದು ಅಂತ ಅವರು ತುಪ್ಪ ತುಂಬಾ ಯೂಸ್ ಮಾಡ್ತಾರೆ. ಅದರಿಂದ ಅವರು ತುಪ್ಪದಲ್ಲಿ ಮಾಡ್ತಾರೆ. ಅದನ್ನ ನಾವು ಡಿಸೈನ್ ಡಿಸೈನ್ ಕೂಡ ಮಾಡ್ಕೋಬಹುದು ಮ್ಯಾಮ್. ಅಂದ್ರೆ ತುಂಬಾ ಗಟ್ಟಿ ಕಲ್ಸ್ಬೇಕು ಅದನ್ನ, ತುಂಬಾ ಗಟ್ಟಿ ಅಂದ್ರೆ ಪೂರಿಗಿಂತ ಇನ್ನ ಗಟ್ಟಿ ಕಲ್ಸ್ಬೇಕು ಆ ಸ್ವೀಟ್ನ. ಕಲ್ಸಿ ಒಂದ್ ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಇಟ್ಟರೆ ಇನ್ನ ಚೆನ್ನಾಗ್ ಬರುತ್ತೆ ಮ್ಯಾಮ್. ಅದನ್ನ ಮಾಡಿ ಮತ್ತೆ ಸುವಾಲಿ ತರ ಮಾಡ್ಕೊಂಡು ಹೋಲ್ ಮಾಡ್ಕೊಂಡು ಎಣ್ಣೆನಲ್ಲಿ ಬಿಟ್ಬಿಟ್ಟು ಅದ್ ಎಣ್ಣೆದೆಲ್ಲ ಇದು ಸೋರಕ್ ಹಾಕಿ ಮತ್ತೆ ಹಂಗ ಬಾಕ್ಸ್ ಅಲ್ಲಿ ಹಾಕೊಂಡ್ರೆ ಈ ಜೊತೆ ತಿನ್ನಕಂತ್ರೂ ಬೆಳಗ್ಗೆ ಸಾಯಂಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಮ್ಯಾಮ್.
0: ಖಂಡಿತ ಟ್ರೈ ಮಾಡ್ತೀನಿ, ಚೆನ್ನಾಗಿದೆ ನೀವ್ ಹೇಳಿರೋ ರೆಸಿಪಿ. ಸುಹಾಲಿ ಹೆಸರೇ ಬಂದಿತ್ತು.
1: ಸಿಂಧುನ ಮ್ಯಾಮ್, ನನ್ನ ಮಗಳ ಹೆಸರು ಸಿಂಧೂರ.
0: ಸಿಂಧೂರನಾ? ಓಕೆ, ನನ್ನ ಹೆಸರು ಸಿಂಧು ಅಂತ. ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನೀವ್ ಹೇಳಿರೋ ರೆಸಿಪಿನೂ ಚೆನ್ನಾಗಿದೆ. ಸುಹಾಲಿ ಅಂತ ನೋಡಿ, ಒಂದ್ ಹುಡುಗಿ ಹೆಸರು ತರಾನೇ ಇದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಇರ್ಬೋದು ಅಂತ ನಾನು ಅನ್ಕೋತಾ ಇದೀನಿ.
1: ಎಲ್ಲಾರು ಎಲ್ಲಾನು ಹೇಳ್ತಾ ಇರ್ತಾರೆ, ಮತ್ತೆ ಎಲ್ಲ ಮೊಬೈಲ್ ಅಲ್ಲಿ ಕೂಡ ನೋಡ್ತಾ ಇರ್ತೀನಿ. ಸುಹಾಲಿ ತುಂಬಾ ರೇರ್ ಹೇಳೋದು, ದಯವಿಟ್ಟು ಎಲ್ಲಾರು ಪ್ರಯತ್ನ ಮಾಡಿ ನೋಡಿ, ತುಂಬಾ ಈಸಿ ಮಾಡೋದದು.
0: ನೀವು ರೆಗ್ಯುಲರ್ ಆಗಿ ಮಾಡ್ತಿರ್ತೀರಾ ನಿಮ್ಮ ಮನೆಯಲ್ಲಿ?
1: ಅದು ಸ್ವಲ್ಪ ಕಷ್ಟವ, ಗಟ್ಟಿಯ ಕಲ್ಸಿ ಇಟ್ಬಿಟ್ಟು ಒನ್ ಅವರ್ ಬಿಟ್ರೆ ತುಂಬಾ ಚಂದ ಆಗುತ್ತೆ. ಕಾಫಿ ಜೊತೆ ನೀವು ತಿನ್ನೋಡಿ ಮ್ಯಾಮ್, ಇಲ್ಲ ನಮ್ಮ ಮನೆಗೆ ಬಂದು ನಾನು ಮಾಡ್ಕೊಡ್ತೀನಿ.
0: ನಿಮ್ ಮನೆಗೆ ಬರೋದಂತೂ ಸದ್ಯಕ್ಕೆ ಸಾಧ್ಯವಿಲ್ಲದ ಮಾತು. ಹಾಗಾಗಿ ನಾನೇ ಒಂದ್ಸಲ ಟ್ರೈ ಮಾಡ್ತೀನಿ. ನಮ್ ಕೇಳುಗರು ಸಹ ಟ್ರೈ ಮಾಡ್ತಾರೆ. ಸೊ ತುಂಬಾ ಈಸಿ ಸುಹಾಲಿ ಮಾಡೋದು. ಹೇಗಂತಂದ್ರೆ, ಗೋಧಿ ಹಿಟ್ಟನ್ನ ಅಜ್ವೈನ್ ಹಾಕಿ, ಸಕ್ಕರೆ ಬೇಕಿದ್ರೆ ಸಕ್ಕರೆ, ಇಲ್ಲ ಉಪ್ಪು ಬೇಕಿದ್ರೆ ಉಪ್ಪು, ನೀವೇನು ಪ್ರಿಫರ್ ಮಾಡ್ತೀರಾ ಅದನ್ನ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕಲ್ಲ, ಅದಕ್ಕಿಂತ ಗಟ್ಟಿಯಾಗಿ ಕಲ್ಸ್ಕೋಬೇಕು. ನಂತರ ಅದನ್ನ ನಿಮ್ಗೆ ಯಾವ ಆಕಾರಕ್ಕೆ ಬೇಕಾ ಆಕಾರಕ್ಕೆ ಮಾಡಿ, ಆದ್ರೆ ಅದು ಪೂರಿ ತರ ಉಬ್ಬಾರ್ದು ಅನ್ನೋ ಕಾರಣಕ್ಕೆ ಸಣ್ಣ ಸಣ್ಣ ಹೋಲ್ಗಳನ್ನ ಅದರೊಳಗೆ ಮಾಡಬೇಕು. ಮಾಡಿ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿ ಅದು ಉಬ್ಬದೇ ಇರೋ ತರ ಮಾಡಿ ಆಮೇಲೆ ಗರಿ ಗರಿಯಾಗಿ ಆಗುವಂತೆ ಇದನ್ನ ಕರ್ಕೋಬೇಕು. ಕರೆದ್ರೆ ಇದು ಒಂದು ಕ್ರಿಸ್ಪಿಯಾಗಿ ನಿಪ್ಪಟ್ ತರ, ಚಿಪ್ಸ್ ತರ ನಿಮ್ಮ ಟೀ ಟೈಮ್ಗೆ ಅಥವಾ ಕಾಫಿ ಟೈಮ್ಗೆ ಜೊತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಮೃತ ಅವರು.
1: ಓಕೆ,
0: ಎನಿ ಶೇಪ್, ಯಾರಿಗೆ ಯಾವ ಶೇಪ್ ಇಷ್ಟ ಆ ಶೇಪ್ ಅಲ್ಲಿ ಮಾಡ್ಕೋಬಹುದಲ್ವಾ?
1: ಒಟ್ಟಿನಲ್ಲಿ ಟೀ ಜೊತೆ ನೆಂಟರು ಬಂದ್ರೆ ಕೊಡಕ್ಕೆ ಗಾಜಿನ ಬೌಲ್ ಅಲ್ಲಿ ಹಾಕಿ ಕೊಡ್ತಾರೆ, ನೆಂಟರು ಬಂದ್ರೆ ಅದೇ ಕೊಡೋದು ಮ್ಯಾಮ್.
0: ಓಕೆ ಓಕೆ, ಚೆನ್ನಾಗಿದೆ ಮೇಡಮ್ ನಿಮ್ಮ ರೆಸಿಪಿ.
1: ಆರೋಗ್ಯ ತುಂಬಾ ಒಳ್ಳೇದು, ಅಜ್ವಾಯ್ ಆಗ್ತಿವಲ್ಲ ಅದು ತುಂಬಾ ಒಳ್ಳೇದು ಮ್ಯಾಮ್. ನೀವು ಒಂದ್ಸರಿ ಟ್ರೈ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಯಾವಾಗ ಕಾಲ್ ಮಾಡಿದಾಗ ಹೇಳಿ ಮ್ಯಾಮ್.
0: ಖಂಡಿತ ಖಂಡಿತ, ನೀವು ಮಾಡ್ತಾ ಇರಿ, ಕರೆಯಲಿ ರುಚಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾನೆ ಇರಿ, ಇದೇ ರೀತಿ ಚೆನ್ನಾಗಿರುವಂತ ರೆಸಿಪಿ ಹಂಚ್ಕೋತಾನೆ ಇರಿ.
1: ತುಂಬಾ ಸಂತೋಷ, ಮುಂಜಾಗೃತವಾಗಿ ಇದು ಸ್ವತಂತ್ರ
0: ದಿನಾಚರಣೆ
1: ಖುಷಿ.
0: ನಿಮ್ಗೂ ಸಹ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಮುಂಚಿತವಾಗ್ಲೇ ವಿಶ್ ಮಾಡ್ತಾ ಇದೀವಿ ಇಬ್ರು. ಕರೆಯಲಿ ರುಚಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್.
1: ಓಕೆ, ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ತುಂಬಾನೇ ಒಳ್ಳೆ ರೆಸಿಪಿನ ಹಂಚ್ಕೊಂಡ್ರಿ. ನಿಮ್ಮ ಖುಷಿನ ನೋಡಿ ನನಗೂ ಸಹ ಖುಷಿ ಆಯ್ತು. ನಿಮ್ ಮಗಳು ಸಿಂಧೂರ್ ಹಂಗೆ ಕೇಳ್ದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಒಳ್ಳೆ ಹಾಡಾಕಿ ಮ್ಯಾಮ್.
0: ಖಂಡಿತ ಖಂಡಿತ, ನಿಮ್ಗೋಸ್ಕರ ಹಾಡುಗಳು ಪ್ರಸಾರ ಆಗುತ್ತೆ ಇವಾಗ ಮುಂದೆ. ಹಲೋ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳ್ತಾ ಇರಿ, ಒಳ್ಳೊಳ್ಳೆ ಹಾಡುಗಳು ನಿಮ್ಗೋಸ್ಕರ ಪ್ರಸಾರ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ಕೇಳಿದ್ರಿ ಕರೆಯಲಿ ಕರುಚಿ ಕಾರ್ಯಕ್ರಮದಲ್ಲಿ ಅಮೃತ ಅವರು ಸುಹಾಲಿ ರೆಸಿಪಿನ ಹಂಚ್ಕೊಂಡ್ರು, ಒಳ್ಳೆ ರೆಸಿಪಿನ ಹಂಚ್ಕೊಂಡ್ರು, ಹಾಗೆ ಅವರು ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಎಷ್ಟು ಖುಷಿಯಾಗಿದ್ರು ಅಂತ ನೀವೇ ಕೇಳಿಸ್ಕೊಂಡ್ರಿ. ನೀವು ಸಹ ಪ್ರತಿದಿನ ಇದೇ ರೀತಿ ಕರೆಯಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ರೆಸಿಪಿನ ನಮ್ಮ ಕೇಳುಗರ ಜೊತೆಗೆ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0820221206 ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಸ್ನೇಹಿತರೆ, ಇಂದು ಮಧ್ಯಾಹ್ನ 1:20 ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡೆಗಳ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚೇತ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಮಯ ಆಗ್ತಾ ಇದೆ 1:10. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ದರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು 2:00 ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ದ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು 2:00 ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು 3:00 ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ 3:00 ಚರ್ಚೆಗೆ ಉತ್ತರಿಸಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ, ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗಾ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗಾ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1,000 ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ಧಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48 ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜೆವೋಖಿ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನ್

ಆನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು 2 ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆ ಹಾಕಿದ್ದಾರೆ. ಟೊರಾಂಟೋದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೊಕೊಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನಾ ಜಪಾನ್ನ ನವೋಮಿ ಒಸಾಕಾ ವಿರುದ್ಧ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ, ಅಮೆರಿಕದ ಕೊಕೊಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹೀ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ನೇಹಿತರೆ, ಸಮಯ ಆಗಿದೆ 1:22:02. ಇಂದು ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚೇತ್ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. ಸಂದರ್ಶಕರು ಜಂಪಣ್ಣ ಆಶೇಹಾಳ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯುವಕರು ಬಹಳ ಪ್ರಮುಖರು ಅಂತೇಳಿ ಮಾತಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವ ಯುವ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರು, ಅದೇ ರೀತಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದಂತಹ ಎಂಎನ್ ಅನುಚೇತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
3: ಎಲ್ರಿಗೂ ನಮಸ್ಕಾರ.
2: ಸರ್, ಸಾಮಾನ್ಯವಾಗಿ ನಾವು ಯುವಕರು ಅಂತಂತಂದರೆ ಒಂದು ಡೆಫಿನಿಷನ್ ಕೊಡಬೇಕಾಗಿದೆ. ಮೊದಲಿಂದನೂ ಕೂಡ ಯುವಕರು ಅಂತಂದರೆ ತಮ್ಮದೇ ಆದಂಥ ಒಂದು ಶೈಲಿನಲ್ಲಿ ಅವರು ತುಂಬ ಚೈತನ್ಯಮಯವಾಗಿ ಬದುಕ್ತಿರ್ತಾರೆ. ಹಿರಿಯರು ಮತ್ತು ಯುವಕರ ಜೊತೆಗೆ ಸ್ವಲ್ಪ ಏನೋ ಒಂಥರ ತಿಕ್ಕಾಟಗಳು ಇದ್ದಂಗೆ ಕಾಣಿಸ್ತದೆ. ಆದರೆ ಇವತ್ತು ನಾವು ಬೇರೆ ರೀತಿಯಲ್ಲಿ ಅವ್ರನ್ನ ನಾವು ವ್ಯಾಖ್ಯಾನಿಸಬೇಕಾಗಿದೆ. ಯುವಕರು ಅಂತಂದ್ರೆ ನಿಮ್ಮ ಪ್ರಕಾರ ತಾವು ಒಬ್ಬ ಯುವಕರಾಗಿ ಏನ್ ಹೇಳಿ ಬಯಸ್ತೀರಿ ಸರ್?
3: ಅಂದ್ರೆ ನಾವೇನ್ ಸಾಧಾರಣವಾಗಿ ಬಯಸ್ತೀವಿ, ಸುಮಾರು 15 ವರ್ಷದಿಂದ

0: 35 ವರ್ಷದವರೆಗೂ ಯಾರು ಈಗಿನ ಪೀಳಿಗೆ ಇದೆ ಅವ್ರನ್ನ ನಾವು ಯುವಕರು ಅಂತ ನಾವು ಎಲ್ಲ ಇದಕ್ಕೆ ಯೋಜನೆಗಳಿಗೆ ಒಂದು ಇದನ್ನು ಕೊಟ್ಟಿದ್ದೀವಿ.
1: ಹೌದೌದು ಸರಿ. ವಿಶ್ವ ಯುವ ದಿನಾಚರಣೆ ಅಂಗವಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಯುವಕರನ್ನು ನಾವು ಮುನ್ನೆಲೆಯಲ್ಲಿ ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಯುವಕರ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವರಿಗೆ ಒಂದು ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಆರ್ಥಿಕ ಸಬಲೀಕರಣ ಆಗಿರಬಹುದು ಇತ್ಯಾದಿಗಳು. ತಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ಅಲ್ಲಿ ಏನೇನು ಅಂಶಗಳನ್ನು ತಾವು ಕಂಡುಕೊಳ್ತೀರಾ ಸರ್?
0: ನೋಡಿ, ಬಹುಮುಖ್ಯವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಏನು ಡಿಜಿಟಲ್ ಹೈಜೀನ್ ಅಂತ ಹೇಳ್ತೀವಿ, ಅದೊಂದು. ಎರಡನೇದು ಸೈಬರ್ ಕ್ರೈಮ್ಸ್ ಇರ್ಬೋದು, ಮತ್ತೆ ತಾವು ಹೇಳ್ದಂಗೆ ಒತ್ತಡಗಳು ಜಾಸ್ತಿ. ಯಾಕಂದ್ರೆ ಇವತ್ತು ಇನ್ಫಾರ್ಮೇಶನ್ ಏಜ್ ಇದು, ಬಹಳಷ್ಟು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಹೇಗೆ ಅವರು ಜೀವನ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ಬೇಕಂದ್ರೆ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಬಹುಮುಖ್ಯವಾಗಿ ನಾವು ಸರ್ಕಾರದ ಯೋಜನೆ ಒಂದು ಹಾಕೊಂಡಿರೋದು, ಒಂದು ಭಾರತ ಜೋಡೋ ಯುವ ಸಂಘ ಅಂತ, ಅದನ್ನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಒಂದೊಂದು ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ ಇರುತ್ತೆ, ಕನಿಷ್ಠ ಒಂದು 200 ಜನದ ಸಂಘ ಇರುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಸೇರ್ಕೊಂಡು ಪಾಲ್ಗೊಂಡು ಈ ಸಂವಿಧಾನದ ಮೌಲ್ಯಗಳನ್ನು, ಕ್ರೀಡೆ, ಸಂಸ್ಕೃತಿಯನ್ನು ಅದು ಬೆಳೆಸ್ಕೊಳ್ಳೋದಕ್ಕೆ ಒಂದು ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾಡ್ತಾ ಇದ್ದೀವಿ.
1: ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆ ದೃಷ್ಟಿಯಿಂದ ಅವರಿಗೆ ಏನಾದರೂ ಅವಕಾಶಗಳಿವೆಯಾ, ವಿಶೇಷವಾಗಿ ಮೀಸಲಾತಿ ಅನ್ನೋ ಥರ ಏನಾದಿದೆಯಾ?
0: ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರಿ ನೌಕರಿಯಲ್ಲಿ 2% ಮೀಸಲಾತಿನ ಈಗ ಒದಗಿಸ್ಕೊಟ್ಟಿದ್ದೀವಿ. ಈಗ ಆಗ್ತಾರಂತ 70,000 ಹುದ್ದೆಗಳ ಭರ್ತಿಯಲ್ಲಿ 2% ಮೀಸಲಾತಿ ಇದೆ. ಅದಲ್ದಲೆ ಯಾರು ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸನ್ನು ಗೆಲ್ತಾರೆ ಅವ್ರಿಗೆ ನೇರವಾಗಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟಲ್ಲಿ ಅವ್ರಿಗೆ ಮೀಸಲಾತಿ ಇಡಲಾಗಿದೆ. ಅದಲ್ದಲೆ ಕೂಡ ಯಾರು ಕ್ರೀಡಾಪಟುಗಳಿದ್ದಾರೆ ಅವ್ರ ಗುರಿ ಒಲಿಂಪಿಕ್ಸ್ ಅಂತ ಹೇಳಿ ಒಂದೊಂದು ಕ್ರೀಡಾಪಟುಗಳಿಗೆ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿನ ನೀಡ್ತಾ ಇದ್ದೇವೆ. ಭಾಳಷ್ಟು ಸೌಲಭ್ಯಗಳು ಸರ್ಕಾರದ ವತಿಯಿಂದ ನೀಡ್ತಾ ಇದೆ.
1: ಸರ್, ಈಗ ಯುವಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದಲ್ಲೇ ತುಂಬಾ ಹೆಚ್ಚು ಇದ್ದಾರೆ ಅಂತ ಹೇಳಿ ನಾವು ಇವತ್ತು ಬಹಳ ಗೌರವದಿಂದ ಹೇಳ್ಕೊಳ್ತೀವಿ. ಮತದಾನದ ಹಕ್ಕು ಆಗಿರಬಹುದು ಅಥವಾ ಬೇರೆ ಬೇರೆ ದೃಷ್ಟಿಯಿಂದನೂ ಕೂಡ ಅವರನ್ನ ನಾವು ಬಾಧ್ಯಸ್ಥರನ್ನಾಗಿ ಮಾಡ್ಬಿಡ್ತೀವಿ. ಹಾಗಾಗಿ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆಯಲ್ಲ. ಈ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕವಾಗಿ ಗೆಲ್ಲಬೇಕು, ನಾವೇನಾದರೂ ತುಂಬಾ ಹೋರಾಟ ಮಾಡಬೇಕು, ಉದ್ಯೋಗ ದಕ್ಕಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ತುಂಬಾ ಮೇಲೆ ಇದೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಅಂತ ಹೇಳಿ ಸರ್.
0: ಅಂದರೆ ಅವರು ಒಂದು ಕ್ರಿಟಿಕಲ್ ಥಿಂಕನ್, ಏನು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ, ಅಥವಾ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನು ಬಗೆಹರಿಸುವಂಥ ಒಂದು ಸಾಮರ್ಥ್ಯ ಇರಬೇಕು. ಮತ್ತು ಅದೇ ಹೇಳಿದ್ನಲ್ಲ, ಈ ಡಿಜಿಟಲ್ ಎರಾದಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಅವರು ಹೊಂದಿರಬೇಕು. ಯಾಕಂದರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ಹೇಳೋಕ್ಕಾಗಲ್ಲ. ನಾವೆಲ್ಲ ಹೇಳ್ತೀವಿ ಡೀಪ್ ಫೇಕ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅಂಥದ್ದು ಇತ್ಯಾದಿ ಅಂತ. ಸೊ ಯಾವುದೇ ವಿಚಾರಗಳನ್ನು ಅವರು ಒಂದು ಸರಿ ಪರಿಶೀಲಿಸಿ ಅದನ್ನು ವಿಮರ್ಶಿಸಿ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಪ್ರಚಾರ ಮಾಡಬೇಕು.
1: ಈ ವರ್ಷದ ಯುವ ದಿನದ ಸಂದರ್ಭದಲ್ಲಿ ಏನು ಘೋಷವಾಕ್ಯ ಇದೆ ಸರ್? ಅದು
0: ಈ ವರ್ಷದ ಯುವಜನದ ಘೋಷವಾಕ್ಯ ಇರೋದು ವಿಭಿನ್ನ ಸಂದರ್ಭಗಳು ಸಮಾನ ಆಕಾಂಕ್ಷೆಗಳು, ಅಂದರೆ ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಆಸ್ಪಿರೇಷನ್ಸ್ ಅಂತ. ಅಂದರೆ ಎಲ್ಲ ವಿವಿಧ ಭೌಗೋಳಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಅವರೆಲ್ಲರ ಕನಸುಗಳು ಒಂದೇ ಇರುತ್ತೆ. ಅವರು ಏನು ಒಂದು ಗೌರವಿತಂತ ಜೀವನ ಇರ್ಬೋದು ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು ಅಥವಾ ಒಂದು ಸುಸ್ಥಿರವಾದಂಥ ಭವಿಷ್ಯ ಪಡೆದುಕೊಡಂತಿರ್ಬೋದು,
1: ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನು
0: ರೂಪಿಸಿಕೊಳ್ಳಬೇಕು ಅಂತ
1: ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಕೂಡ
0: ಮಾಡಬೇಕಾದ. ಹೌದು,
1: ಇಂಥ ಯುವಕರು ನಾಳಿನ ಭಾರತದ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅಂತನೋ ದಿಶೆಯಲ್ಲಿ ಅನೇಕ ಕೆಲವು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ನಾವು ಇವಾಗ.
0: ಹೌದು, ಇಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ.
1: ಆ ವಿಚಾರಗಳ ಬಗ್ಗೆ ಏನನ್ಸುತ್ತೆ ಸರ್ ತಮಗೆ?
0: ನೋಡಿ, ತಾವು ಮೊದಲೇ ಹೇಳ್ದಂಗೆ ಇಂದಿನ ಯುವಕರು ನಾಳೆಯ ನಾಯಕರು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದು ಏನು ಚಾರಿತ್ರ್ಯವನ್ನು ಅವರು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ವಿದ್ಯೆ ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಏನಿದೆ ಅದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಹಾಗಾಗಿ ಬರೀ ಒಂದು ಸುಖದ ಸಮಯದಲ್ಲಿ ಒಂದೇ ಅಲ್ಲ, ಕಷ್ಟದ ಸಮಯದಲ್ಲಿ ಅವರು ಏನು ತಾಳ್ಮೆ ಮತ್ತು ಏನು ನಾಯಕತ್ವವನ್ನು ಅವರು ಬೆಳೆಸ್ಕೋತಾರೆ ಅದು ಅವರ ತಪ್ಪು ದಾರಿ ಹಿಡಿದೇ ಇರಂಗೆ ಅವ್ರನ್ನ ಕಾಪಾಡುತ್ತೆ ಅಂತ ನಾನು ಹೇಳಬಯಸ್ತೆ.
1: ಸರ್, ತಾವು ಇದೀಗ ಪ್ರಸ್ತಾಪ ಮಾಡಿದ್ರಿ ಈ ಡಿಜಿಟಲ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅವರಿಗೆ, ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಬಳಕೆ ಆಗಿರ್ಬೋದು, ಇದನ್ನು ಸತತವಾಗಿ ತಮ್ಮ ಜೊತೆಗೆ ಅದು ಬದುಕಿನ ಅಂಗ, ಅದು ಉಸಿರು ಅಂತನೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವ ಅಥವಾ ತುಂಬಾ ದಾರಿ ತಪ್ತಾ ಇದ್ದಾರಾ? ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿರೋದು.
0: ನೋಡಿ, ಈ ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮತ್ತೆ ಸೋಷಿಯಲ್ ಮೀಡಿಯಾ ತಾವು ಹೇಳದಂಗೆ ಒಂದು ಜೀವನದ ಅಂಗ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಇಷ್ಟಪಡ್ತೀವೋ ಇಷ್ಟಪಡಲ್ವೋ ಅದು ಒಂದು ವಾಸ್ತವಾಂಶ ಇವತ್ತಿನ ಜೀವನದ್ದು. ಹಂಗಿರ್ಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ತಗೊಂಡು ಬಂದು ಅವರ ಜೀವನದಲ್ಲಿ ಅದು ಹೇಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನು ಅವರು ಬಳಸ್ಕೊಂಡು ಮಾಡಿಕೊಂಡ್ರೆ ಇದಾಗುತ್ತೆ. ಯಾಕಂದರೆ ಈಗ ಇರೋದು ನಾವು ಇನ್ಫಾರ್ಮೇಷನ್ ಏನು ಏಜ್ ಏನು ಮಾಹಿತಿ ಯುಗ ಅಂತ ನಾವೇನು ಕರಿತೀವಿ, ಫಿಂಗರ್ ಟಿಪ್ಸಲ್ಲಿದೆ ಪ್ರತಿಯೊಬ್ಬರು ಕೂಡ. ಈ ಹಳೆ ಕಾಲದ್ದು ಹೊರಟೋಯ್ತು. ನಾವು ಚಿಕ್ಕವರಿದ್ದಾಗ ಓದಬೇಕಂದ್ರೆ ಲೈಬ್ರರಿಗೆ ಹೋಗ್ಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು, ಅದನ್ನು ಬಂದು ರಟ್ಟೊಡಿಬೇಕಿತ್ತು, ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. ಈಗ ಹಂಗಲ್ಲ, ಈಗ ನಮ್ಮ ಮೊಬೈಲ್ ಫೋನಲ್ಲೇ ನಮ್ಗೆ ಯಾವ ಮಾಹಿತಿ ಬೇಕೋ ಅದು ಸಿಗುತ್ತೆ. ಬಟ್ ಅದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವುದು, ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು, ಆ ವಿವೇಚನೆಯನ್ನು ಈಗಿನ ಮಕ್ಕಳು ರೂಪಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ. ಈ ಕೃತಕ ಬುದ್ಧಿಮತ್ತೆ ಏನು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದೇ ಕಷ್ಟ ಆಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಸೊ ಆ ವಿವೇಚನೆಯನ್ನು ಬೆಳೆಸ್ಕೋಬೇಕು ಎಲ್ಲ ಮಕ್ಕಳು ಅಂತ ನಾನು ಹೇಳಬೇಕು.
1: ಬೌದ್ಧಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಯುವಕರು ಬಹಳ ಚುರುಕು, ಬಹಳಷ್ಟು ಅನೇಕ ಸ್ಥಾನಗಳನ್ನು ಅವರು ಅಲಂಕರಿಸಿಕೊಳ್ಳಬಹುದು ಅಂತಂತ ಹೇಳಿ ಹೇಳ್ತೀವಿ ನಾವು. ಇಂಥ ಸಂದರ್ಭದಲ್ಲಿ ಉದ್ಯೋಗವನ್ನು ತಮ್ಮದನ್ನಾಗಿಸ್ಬೇಕು, ಉದ್ಯೋಗಶೀಲರಾಗಿ ಬದುಕಬೇಕು. ಅದಕ್ಕಾಗಿ AI ಅಂತನೋಂಥ ಅಂಶ ಒಂದು ತೊಡಕಾಗಬಾರ್ದು ಅಂತಂಥೇಳಿ. AI ಬರಲಿ, ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳು ಇರಬಹುದು. ಇದಕ್ಕಾಗಿ ಸರ್ಕಾರಗಳು ಕೂಡ ಮುಂದೆ ಬಂದು ಅವರಿಗೆ ಅವಕಾಶ ಕೊಡಬೇಕಾಗತ್ತಲ್ಲ. ಈ ದಿಸೆಯಲ್ಲಿ ಏನೇನು ಯೋಜನೆಗಳಿವೆ ಸರ್? ಈಗ ಶಿಕ್ಷಣ ಪಡೆಯುವ ವಿಷಯದಲ್ಲಿ ಆಗಿರಬಹುದು, ಅಥವಾ ಅನೇಕ ಫೆಲೋಶಿಪ್ಗಳನ್ನಾಗಲಿ ಅಥವಾ ಈ ಸ್ಕಾಲರ್ಶಿಪ್ಗಳನ್ನು ಪಡೆಯುವ ವಿಷಯದಲ್ಲಿ ಕೂಡ ಅವರಿಗೆ ಅನುಕೂಲತೆಗಳು ಇರಬಹುದಲ್ಲ.
0: ಹೌದು. ಸೊ ಈ ವರ್ಷದಿಂದ 9ನೇ ತರಗತಿಯಿಂದಲೇ ಸಿಲೆಬಸ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದು ಮಾಡಿದ್ದಾರೆ. ಸುಮಾರು 1800 ಸರ್ಕಾರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಅದಲ್ಲದಲ್ಲೇ ಆವಿಷ್ಕಾರ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನು ಸಂಶೋಧನೆ ಮಾಡ್ತಾರೆ ಅದಕ್ಕೆ ಪೇಟೆಂಟ್ ಪಡೆಯಲು ಒಂದು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ತಾ ಇದೆ. ಬಹುಮುಖ್ಯವಾಗಿ ಯುವನಿಧಿ ಅಂತ ಒಂದು ಯೋಜನೆ ಇದೆ. ಈ ಯುವನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 447,000 ಅಭ್ಯರ್ಥಿಗಳು ಇದನ್ನು ಸಹಾಯ ಪಡ್ಕೋತಾರೆ. ಇದರಲ್ಲಿ ನೇರವಾಗಿ ಅವರಿಗೆ ಒಂದು ಭತ್ಯೆಯನ್ನು ಪಾವತಿಸಲಾಗ್ತಾ ಇದೆ. ಈಗಾಗಲೇ ಸುಮಾರು 1,154 crore ವೆಚ್ಚವನ್ನು ಸರ್ಕಾರ ಮಾಡಿದೆ. ಸೊ ಇದರ ಜೊತೆಗೆ ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಆಧಾರಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದು ಅಲ್ಲದಲ್ಲೇ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಏನು ಕಲಿಕೆ ನಂತರ ಏನು ಉದ್ಯೋಗ ಇದೆ ಅದರಲ್ಲೂ ಕೂಡ ಅವರಿಗೆ ಒಂದು ನೆರವಾಗಲಿ ಅಂಥೇಳಿ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ಮಾಡಿದೆ
1: ಅಲ್ವಾ. ಈಗ ಬಹುತೇಕ ನಾವೆಲ್ಲರೂ ಚರ್ಚೆ ಮಾಡೋದೇನಂತಂದರೆ ಯುವಕರಿಗೂ ಆಗಲಿ ತಂದೆ ತಾಯಿಗೆ ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ವಲ್ಪ ಏನೋ ತುಂಬ ಗ್ಯಾಪ್ ಇದೆ ಅಂತಂಥೇಳಿ ಹಿರಿಯರ ಮಾತುಗಳನ್ನು ಯುವಕರು ಅಷ್ಟಾಗಿ ಕೇಳಲ್ಲ ಅಂತಂಥೇಳಿ ಒಂದು ಕಡೆ ಹೇಳ್ತಿದ್ರೆ, ಇಲ್ಲ ಅವರಿಗೆ ಬಹಳಷ್ಟು ವಿವೇಚನಾ ಶಕ್ತಿ ಇದೆ, ಅವರು ತುಂಬ ಪ್ರಬಲರು, ಆದರೆ ಹಿರಿಯರು ಒಂಥರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅವರಿಗೆ ಬಿಟ್ಬಿಡ್ಬೇಕು, ಅವರು ಮುಂದೆ ಬರ್ತಾರೆ ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಮುಂದೆ ಬರೋಕೆ ಆಗ್ತಿರಂಗಿಲ್ಲ, ಅನೇಕ ಸವಾಲುಗಳಿವೆ ಅವರಿಗೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟು ನಿಲ್ಬೇಕಂತಂದರೆ ಅವರಿಗೆ ಉದ್ಯೋಗ ಒಂದೇ ಬಹಳ ಮುಖ್ಯ ಅಂತಂತೇಳಿ ನಾವು ಮಾತಾಡ್ತೀವಿ ಸರ್. ಆ ಉದ್ಯೋಗ ಪಡಿಬೇಕಂತಂದಾಗ ಹೇಗೆ ಅವರು ಸ್ಪರ್ಧಾತ್ಮಕವಾಗಿ ತಮ್ಮಂತ ಮೆಟ್ಟಿ ನಿಲ್ಬಹುದು, ಏನೇನು ಪ್ರಯತ್ನಗಳನ್ನು ಅವ್ರು ಮಾಡಬೇಕು ಅಂತ ಅನ್ನೋದನ್ನು ಹೇಳಿ ಸರ್. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಈಗ UPSC ಆಗಿರ್ಬೋದು, KS ಆಗಿರ್ಬೋದು, ಇನ್ನಿತರ ಯಾವುದೇ ಪರೀಕ್ಷೆಗಳನ್ನಾಗಲಿ ಹೇಗೆ ತಯಾರಿ ಮಾಡ್ಕೋಬೇಕು?
0: ನೋಡಿ, ಬಹು ಮುಖ್ಯವಾಗಿ ಯಾರೇ ಆಗಲಿ ಒಂದು ಓದುವಿಕೆನ ಬೆಳೆಸ್ಕೋಬೇಕು ಚಿಕ್ಕ ವಯಸ್ಸಿನಲ್ಲೇ. ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡು ಮನದಟ್ಟ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನೋಡ್ತೀವಿ ಅದನ್ನು ಬರೀ ಬಾಯ್ಗಟ್ಟು ಮಾಡಿ ಅದರ ಮೇಲೆ ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ನಾನು ಹೇಳ್ದಂಗೆ ಒಂದು ಓದುವಿಕೆ ಕಲಿವಿಕೆನಿಗೆ ಹೆಚ್ಚು ಮಹತ್ವ ಕೊಟ್ಟು ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು. ಎರಡನೇದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ರೀಸ್ನಿಂಗು, ಆ್ಯಪ್ಟಿಟ್ಯೂಡು, ಇಂಥದನ್ನು ಟೆಸ್ಟ್ ಮಾಡ್ತಾರೆ ನಮ್ಮ ಕ್ಯಾರೆಕ್ಟರನ್ನು. ಸೊ ಹಾಗಾಗಿ ನಾವು ಒಳ್ಳೆ ಕ್ಯಾರೆಕ್ಟರನ್ನು ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೋದು? ಸಂವಾದ ಮಾಡೋದಿರ್ಬೋದು, ಚರ್ಚೆ ಮಾಡೋದಿರ್ಬೋದು, ಬೇರೆ ವಿಭಿನ್ನ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸೋದಿರ್ಬೋದು, ಅಥವಾ ಯಾಕೆ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡೋದು, ವಸ್ತುನಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಸೊ ಹಾಗಾಗಿ ಇಂಥ ಚಾರಿತ್ರ್ಯನ ನಾವು ಬೆಳೆಸ್ಕೋಬೇಕು. ಭಾಳ ತಾಳ್ಮೆಯಿಂದ ಇದು ಇದ್ದರೆ ಎಲ್ಲ ಮತ್ತು ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ಸ್ವೀಕರಿಸೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿದ್ದರೆ ಅನುಕೂಲ ಆಗುತ್ತೆ.
1: ಅದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಕ್ ಇರುತ್ತೆ, ಆ ಒಂದು ಅಂಶನೇ ಅಂತಿಮ ಅಂತ ಅಂದ್ಕೊಂಡು ಅದನ್ನು ಓದಿ ಇದೇ ಸತ್ಯ ಅಂತಂತೇಳಿ ಅಂದ್ಕೊಳ್ಳೋದು ಬಂದಾದರೆ, ಶಿಕ್ಷಣ ಪಡೆಯುವಲ್ಲಿ ಕೂಡ ಹೇಗೆ ಅದನ್ನು ನಾವು ತಯಾರಿ ಮಾಡಬೇಕು ಅಂತ ಅನ್ನೋದ್ರ ಕಡೆಯೂ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ತಾವು ಹೇಳಿದಂಗೆ ಭಾಳಷ್ಟು ತಮ್ಮದೇ ಆದಂಥ ಸ್ವತಂತ್ರ ಒಂದು ಅನಿಸಿಕೆಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಅದು ಎಲ್ಲರಿಗೂ ಸ್ವೀಕಾರಾರ್ಹ ಆಗಿರಬೇಕು.
0: ಈಗ ನೋಡಿ, ನಾವೆಲ್ಲರೂ ಇನ್ಫ್ಲುಯೆನ್ಸರ್ ಅಂತ ಮಾತಾಡ್ತೀವಿ.

0: ಅವರು ಒಂಥರ ಮಾಬ್ ಆಗಿ ಬಂದ್ಬಿಡ್ತಾರೆ, ಅಥವಾ ತಾವು ಸಮರ್ಥವಾಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ಳಕ್ಕೆ ಆಗ್ತಿರಂಗಿಲ್ಲ, ಅವ್ರನ್ನ ಇನ್ನೊಬ್ರು ಯಾರೋ ಬಳಸ್ಕೊಂಡ್ಬಿಡ್ತಾರೆ ಅಂತೇಳಿ. ಹಾಗಾಗಿ ಇದರಲ್ಲಿ ಏನಂದ್ರೆ ಸ್ವಂತಿಕೆ ಇದ್ರೆ ಬಹುಶಃ ಅವರು ಆ ಕಡೆ ವಾಲ್ಲಿಕ್ಕಿಲ್ಲ, ತಮ್ಮ ಬದುಕಿನ ಒಂದು ಭವಿಷ್ಯ ರೂಪಣೆ ಮಾಡುವಲ್ಲೇ ಸತತ ಪರಿಶ್ರಮವನ್ನು ಅವ್ರು ಹಾಕ್ಬಹುದು.
1: ಅಲ್ಲ ಇದು
0: ಈ ದಿಶೆಯಲ್ಲಿ ತಮ್ಮಂಥವ್ರು ತಾವು ನೋಡಿ IPS ಮಾಡಿದವರು, ಇಂಥ ದೊಡ್ಡ ಸ್ಥಾನದಲ್ಲಿ ಇದ್ದೀರಿ, ಮತ್ತೆ ಯುವಕರಾಗಿದ್ದೀರಿ, ನಿಮ್ಮ ಒಂದು ಮಾತು ಏನಿರಬಹುದು ಅಂತೇಳಿ ಅವ್ರಿಗೊಂದು ಕುತೂಹಲ ಇರ್ತದೆ. ಏನೇನು ಕಿವಿ ಮಾತನ್ನ ಹೇಳಬಹುದು ತಾವು ಈ ಸಂದರ್ಭದಲ್ಲಿ?
1: ನೋಡಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಮೊದಲಿನಿಂದ ಅನಾದಿ ಕಾಲದಿಂದ ಇದು ಈ ದುರ್ಬಳಕೆ ಮಾಡ್ಕೊಳೋದು ವಿಶೇಷವಾಗಿ ಯುವಕರನ್ನ ಅದು ನಡ್ಕೋ ಬಂದಿದೆ. ಸೊ ನಾನು ಅಷ್ಟೇ ಹೇಳೋದು, ಓದುವಿಕೆ ಅಂದರೆ ವೆಲ್ ರೆಡ್ ಪರ್ಸನ್ ಆಗಿರಬೇಕು. ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಯಾಕೆ ಬಯಸ್ತಾ ಇದ್ದಾರೆ, ನಮ್ಮಿಂದ ಇನ್ನೂ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ವಿವೇಚನೆಯನ್ನು ಹೊಂದ್ಕೊಂಡಿರಬೇಕು. ಅದಲ್ದಲೆ ಇವತ್ತಿನ ಏನು ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ, ಬಹಳಷ್ಟು ಇನ್ಫಾರ್ಮೇಷನ್ ನಮಗೆ ಬರ್ತಾ ಇದೆ, ನಮಗೆ ಸರಿನೋ ತಪ್ಪೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಮತ್ತು ಈಗಿನ ಅಲ್ಗಾರಿದಮ್ಸ್ ಹೆಂಗಿದಾವೆ ಅಂದರೆ, ನಾವು ಏನಾದ್ರು ಒಂದನ್ನು ನೋಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತವೆ.
0: ಸುಳ್ಳು ನೋಡಿದ್ರೆ ಸುಳ್ಳೇ ಬರ್ತದೆ,
1: ಸುಳ್ಳೇ ಬರ್ತಾ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯ ನೋಡಿದ್ರೆ ಆ ವಿಷಯದ ಒಂದೇ ರೀತಿಯಾದಂಥ ಒಂದು ಇದನ್ನು ಬರ್ತಾ ಇರುತ್ತೆ, ವಿಭಿನ್ನ ಅಭಿಪ್ರಾಯಗಳು ನಮಗೆ ಸಿಗೋದಿಲ್ಲ. ಒಂದೇ ನಮಗೇನು ಇಷ್ಟಪಡ್ತೀವಿ ಅಂತ ಅದು ಡಿಸೈಡ್ ಮಾಡ್ತಾ ಅದೇ ಬರ್ತಾ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವೀಕರಿಸೋದಕ್ಕೆ, ಅದಕ್ಕೆ ನಾನು ಹೇಳಿದ್ದು ಎಲ್ಲ ದೃಷ್ಟಿಕೋನವನ್ನು ಎಲ್ಲ ಸಿದ್ಧಾಂತಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಪರಿಪಾಲನೆ ಮಾಡಬೇಕು. ಈಗೇನಾಗ್ಬಿಟ್ಟಿದೆ ಅದು ಬರೀ ಈಗ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ರೋಬಾಟಿಕ್ಸ್ ಆಟೋಮೇಷನ್ ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್ 50 ವರ್ಷದ ಹಿಂದೆ ವಾಷಿಂಗ್ ಮಷೀನ್ ಇರ್ತಾ ಇರಲಿಲ್ಲ, ಕುಕ್ಕರ್ ಇರ್ತಾ ಇರಲಿಲ್ಲ, ಅಥವಾ ಇತ್ತೆ ಮೈಕ್ರೋವೇವ್ ಇರ್ತಾ ಇರಲಿಲ್ಲ. ಅವೆಲ್ಲ ನಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದಾವೆ. ಬಟ್ ಈಗೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನಮ್ಮ ಕ್ರಿಟಿಕಲ್ ಥಿಂಗನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ. ಈಗ ಒಂದು ಲೆಟರ್ ಬೇಕು ಅಂದರೆ ನಾವು ಯಾವ್ದಾರು ಒಂದು AI ಆ್ಯಪ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಲೆಟರ್ ಅದೇ ತೆಗೆದುಕೊಂಡ್ಬಿಡುತ್ತೆ ಅಲ್ವಾ?
0: ಅಂದರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ಬೋದು ಅಂದರೆ ಸರ್, ಯುವಕರು ಒಳ್ಳೆಯ ವಿಷಯ ಕಡೆಯೇ ಅವರು ಜಾಸ್ತಿ ತಮ್ಮ ಮನಸ್ಸನ್ನು ಇಟ್ಟಿರಲಿ. ಉದಾಹರಣೆ ಈಗ ಅಲ್ಗಾರಿದಮ್ನಲ್ಲಿ ತಾವು ಏನು ನೋಡ್ತಾರೆ ಅದೇ ಬರುತ್ತಂದ್ರೆ, ಆದಷ್ಟು ಅವರು ಒಳ್ಳೆಯ ವಿಷಯದ ಕಡೆಯೇ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದರೆ ಒಳ್ಳೆಯ ವಿಷಯನೇ ಅವ್ರಿಗೆ ಬರ್ತಾ ಹೋಗ್ತದೆ,
1: ಒಳ್ಳೆ ವಿಷಯ ಬರುತ್ತೆ. ಪ್ಲಸ್ ನಮಗೆ ಈಗ ಯಾವ್ದ್ರ ವಿಷಯ ಬಗ್ಗೆ ಇನ್ನೂ ಆಳವಾಗಿ ನೋಡಬೇಕು ಅಂದರೆ, ಇದೆಂಥ ಯುಗ, ನಮ್ಮ ಕೈಯಲ್ಲೇ ಇದೆ, ಎಷ್ಟು ಆಳವಾಗಬೇಕು ಅಷ್ಟು ಆಳವಾಗಿ ಹೋಗ್ಬೋದು. ಎಂಥ ಎಕ್ಸ್ಪರ್ಟ್ಸ್ ಬೇಕು ನಿಮ್ಗೆ ಸಿಗ್ತಾರೆ, ಈಗ ವಿಡಿಯೋಗಳು ಸಿಗ್ತಾವೆ ನಿಮಗೆ, ಏನಾದ್ರು ಕಲಿಬೇಕು ಅಂದರೆ ನಾವೇನು ದೂರ ನಡ್ಕೊಂಡು ಹೋಗಬೇಕಾಗಿಲ್ಲ. ಇವತ್ತು ಶಾಲೆನೇ ನಮ್ಮ ಮನೆಗೆ ಬಂದಿದೆ, ಒಳ್ಳೆ ಸರ್ಚ್ ಮಾಡಬೇಕು, ಒಳ್ಳೆ ಇದು ಮಾಡಿದ್ರೆ ಅಲ್ಗಾರದ ಅದೇ ಪಿಕಪ್ ಮಾಡುತ್ತೆ. ಸೊ ನಾವು ಈ ತಂತ್ರಗಳನ್ನ ಹೇಗೆ ಬಳಸ್ದಂಗೆ ನಮಗೆ ಅದು ಒಳ್ಳೆ ಶಕ್ತಿನೂ ಕೂಡ ಒಂದ್ ಕಡೆ ದುಷ್ಟಶಕ್ತಿನೂ ಕೂಡ, ನಾವು ಹೇಗೆ ಬಳಕೆ ಮಾಡ್ತೀವಿ ನಮ್ಮ ಕೈಯಲ್ಲಿದೆ ಅದು.
0: ಕರೆಕ್ಟ್,
1: ನಾವು ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಕ್ಕೆ ಬಳಕೆ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ.
0: ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಈ ಮೊಬೈಲಲ್ಲಿ ಹೇಳಬಹುದು, ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಧನಾತ್ಮಕವಾದ ಅಂಶಗಳೇ ನಿಮ್ಮ
1: ಮುಂದೆ ಬರುತ್ತೆ.
0: ಸರ್, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಅಪಾಯಿಂಟ್ಮೆಂಟ್ಗಳು ಆಗಬೇಕು ಅಂತ ಹೇಳ್ತೀವಿ, ಮತ್ತು ಅವರಿಗೆ ಸಾಕಷ್ಟು ತರಬೇತಿಗಳು ಸಿಗಬೇಕು ಅಂತ ಹೇಳ್ತೀವಿ. ಮತ್ತು ಸರ್ಕಾರಿ ಹುದ್ದೆ ಸಿಗದೆ ಹೋದ್ರೂ ಅಥವಾ ಉದ್ಯೋಗ ಅಲ್ಲಿ ಸಿಗದೆ ಹೋದ್ರೂ ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಆ ದಿಶೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಅವರು ಉದ್ಯಮಿಗಳಾಗಬಹುದು ಮುಂದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರಗಳ ಪ್ರಯತ್ನಗಳು ಹೇಗಿವೆ, ಮತ್ತು ತಮಗೆ ಏನು ಅನಿಸುತ್ತೆ ಸರ್, ಇಲಾಖೆಯ ಕಡೆಯಿಂದ ಏನೇನು ಅನುಕೂಲತೆಗಳಿವೆ?
1: ಅದೇ, ನಾನು ಈ ವರ್ಷ 70,000 ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದೆ. ಅದರಲ್ಲಿ ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆ ವತಿಯಿಂದ 2% ಮೀಸಲಾತಿಯನ್ನು ಇಡಲಾಗಿದೆ. ಅದಲ್ದಲ್ಲೇ ಈಗ ಈ ಹಿಂದೆ ಹೇಳ್ದಂಗೆ ಯುವ ನಿಧಿ ಮತ್ತು ಇತ್ಯಾದಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇದರಿಂದಾಗಿ ಒಂದು ಏನು ತಾವು ಹೇಳ್ದಂಗೆ ಯುವಕರಿಗೆ ಸಬಲೀಕರಣ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಸ್ವಯಂ ಉದ್ಯೋಗಗಳು ಅಥವಾ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಅವರ ಸಬಲೀಕರಣ ಅದು ಬಂದ್ಬಿಡುತ್ತೆ. ಸೊ ಸರ್ಕಾರದ ವತಿಯಿಂದ ಬಹುಮುಖ್ಯವಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ, ಅದಲ್ದಲ್ಲೇ ಲೈಬ್ರರಿಗಳಿದ್ದಾವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು ಅಂತಿದ್ದಾರೆ ಅವ್ರಿಗೆ, ಮತ್ತು ಇದು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಕ್ಕೆ ಮತ್ತು ನಿಧಿ ಇದೆ. ಸೊ ಅದರಿಂದ ಅವರು ಹೆಚ್ಚಿನ ಒಂದು ಸಹಾಯನ ಪಡ್ಕೋಬೋದಾಗಿದೆ ಯುವಜನರು ಏನಿದ್ದಾರೆ. ಎಸ್ಪೆಷಲಿ ತಾವು ಹೇಳ್ತೀವಿ ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕು ಅದು ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹಲವಾರು ಇಲಾಖೆಗಳು ಇದಕ್ಕೋಸ್ಕರನೇ, ಏನು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಉದ್ಯೋಗ ಇರ್ಬೋದು, ಅದಕ್ಕೆಲ್ಲ ಉತ್ತಮ ರೀತಿಯಲ್ಲಿ ಯುವಜನರಿಗೆ ಸಹಾಯವಾಗಲಿ ಅಂತ ಆ ದಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
0: ಯುವಕರಿಗೆ ತಾವು ಹೇಳುವಂತಹ ಒಂದು ಕಿವಿ ಮಾತು ಆಗಿರ್ಬೋದು ಅಥವಾ ಹಿರಿಯರು ಹೇಳಿದಂತಹ ದೊಡ್ಡ ದೊಡ್ಡ ಮಾತುಗಳು ಎಷ್ಟು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ ಸರ್.
1: ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ ಗುರು ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳಿದ್ದಾರೆ.

0: ಅದಕ್ಕಿಂತ ಒಳ್ಳೆ ಮಾತುಗಳು ಇನ್ಯಾರು ಹೇಳ್ತಾರೆ. ಅದಲ್ದಲೇ ಈ ಬರೀ ಯುವಜನರು ಇವತ್ತು ಕನಸು ಕಾಣೋರು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡುವಂಥ ಶಕ್ತಿಶಾಲಿಯಾದಂಥ ವ್ಯಕ್ತಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಒಳ್ಳೆ ಪ್ರಜೆಗಳಾಗಿ ಅಂತ ನಾವು ಹೇಳೋಕ್ಕೆ ಬಯಸ್ತೇನೆ.
1: ದೊಡ್ಡ ಕನಸು ಕಾಣಲಿ ಅಂತ ಹೇಳ್ತಾ ಇದ್ದೀರಿ ತಾವು.
0: ದೊಡ್ಡ ಕನಸು ಕಂಡಷ್ಟು ನಮ್ಮ ರಾಷ್ಟ್ರ ಇನ್ನೂ ಬಲಿಷ್ಠ ಆಗುತ್ತೆ. ಒಂದು ಹೇಳಬೇಕಂದ್ರೆ ಸರ್ಕಾರ ತನ್ನ ಯೋಜನೆಗಳ ಮುಖಾಂತರ ಎಲ್ಲರಿಗೂ ಏಣಿಯಾಗಲು ಸಾಧ್ಯ ಇದೆ, ಆದರೆ ಏರ್ಬೇಕಾದವರು ಅವರೇ ಯುವಕರೇ. ಸೊ ಹಾಗಾಗಿ ಯುವಕರು ನಾವು ಕೊಡೋಂಥ ಏಣಿನ ಏಳಲಿ ಅಂತ ನಾವು ಕೇಳ್ಕೊಳ್ತೀವಿ.
1: ಏರೇ ಇರ್ತಾರೆ ಸರ್. ಬಹಳ ಸಂತೋಷ ಸರ್. ಈಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನು ನಾವು ಈ ವರ್ಷದ ಘೋಷವಾಕ್ಯವನ್ನು ವಿಭಿನ್ನ ಸಂದರ್ಭಗಳು ಮತ್ತು ಸಮಾನ ಆಕಾಂಕ್ಷೆಗಳು ಅಂತ ಹೇಳಿ ಹೇಳ್ತಾ ಇದ್ದೀವಲ್ಲ, ಭಾಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡು ನಮ್ಮ ಯುವಕರು ಇವತ್ತು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾಯಕತ್ವ ವಹಿಸಲು ತಯಾರಿ ಆಗಿರ್ಬೋದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟ ಮಾಡಲಂತೂ ಏನೇನು ಬೇಕು ಅಂತನಕ್ಕೆ ಅದರ ಸಲುವಾಗಿಯೂ ಕೂಡ ಹೋರಾಟ ಮಾಡ್ತಿರ್ಬೋದು, ಅಥವಾ ತಮ್ಮ ಜೀವನವನ್ನು ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತನ್ನುವಂಥ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರ್ದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತನೋ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊತ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು, ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ತಮ್ಮ ಇಲಾಖೆ ಕಡೆಯಿಂದ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಕಡೆಯಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಬಯಸ್ಬೋದು. ಸರ್, ತಾವು ಆಕಾಶವಾಣಿಗೆ ಬಂದು ಆಗಸ್ಟ್ 12 ಇವತ್ತು ಏನಿದೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ತಾವು ಬಂದು ಮಾತನಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ.
1: ನಮಸ್ಕಾರ.

ಸ್ನೇಹಿತರೆ, ಇದುವರೆಗೂ ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಆಯುಕ್ತರಾದ ಎಂಎನ್ ಅನುಚೇತ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಜಾಂಪಣ್ಣ ಆಶೆಹಾಳ್. ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:42:18. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್. ಕಾರ್ಯಕ್ರಮದಲ್ಲಿ ಸಾಗುವಂತಹ ಸಮಯ ಒಂದಷ್ಟು ಮ್ಯೂಸಿಕಲ್ ಸೂಪರ್ ಹಿಟ್ ಗೀತೆಗಳು ನಿಮಗೋಸ್ಕರ ಪ್ಲೇಲಿಸ್ಟ್ನಲ್ಲಿ ಲೈನ್ಅಪ್ ಆಗಿದೆ. ಹಾಗೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ನಾವು ಏನಾದರೂ ಯೋಚನೆ ಮಾಡುವಾಗ ಅಥವಾ ನೆನಪು ಮಾಡಿಕೊಳ್ಳುವಾಗ ಅಥವಾ ಏನಾದರೂ ಹೇಳುವಾಗ ಕಣ್ಣು ಮುಚ್ಚಿ ಯೋಚನೆ ಮಾಡ್ತೀವಿ. ಯಾಕೆ ನಾವು ಕಣ್ಮುಚ್ಚಿ ಯೋಚನೆ ಮಾಡ್ತೀವಿ? ಕಣ್ಮುಚ್ಚಿದ ತಕ್ಷಣ ಪಟ್ ಅಂತ ಹೊಳಿತು, ಹಾಂ ಬಂತು ಅಂತೀವಲ್ಲ, ಯಾಕೆ? ಯಾಕೆ ಕಣ್ಮುಚ್ಚಿ ನಾವು ಆಲೋಚನೆ ಮಾಡಿದಾಗ ಅಥವಾ ನೆನಪು ಮಾಡಿಕೊಂಡಾಗ ನಮಗೆ ತಕ್ಷಣ ನೆನಪಾಗುತ್ತೆ? ನಮ್ಮ ಬ್ರೈನಲ್ಲಿ ಅದೆಷ್ಟೋ ಫೈಲ್ಗಳು, ಅದೆಷ್ಟೋ ಫೋಲ್ಡರ್ಗಳಲ್ಲಿ ಅಡಗಿದ್ದಂತಹ ಒಂದು ವಿಷಯ ನಾವು ಹುಡುಕ್ತಾ ಇರ್ತೀವಿ, ಅದು ಸರ್ಚ್ ಎಂಜಿನಲ್ಲಿ ತಕ್ಷಣ ಬಂದು ಕೂರುತ್ತೆ ಕಣ್ಣು ಮುಚ್ಚಿದ ತಕ್ಷಣ. ಯಾಕಿರ್ಬೋದು ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ ತಿಳಿಸಿ, ಇಲ್ಲ ಅಂತಂದರೆ ನಾನು ಹೇಳ್ತೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲ್ಲು. ಒಂದು ಹಾಡಿನ ನಂತರ ಮತ್ತೆ ವಾಪಸ್ ಆಗ್ತೀನಿ. ಆವಾಗ ಯಾಕೆ ನಾವು ಕಣ್ಮುಚ್ಕೊಂಡು ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ.

ಹಂಗು ಹಿಂಗು ಓಡಬೇಡ ಅನ್ನೋ ಮನಸ್ಸನ್ನ ಹಿಡಿದಿಟ್ಟು ನಮ್ಮ ತಲೆಯಲ್ಲಿ ಏನು ಆಲೋಚನೆಗಳು ಇರುತ್ತೆ, ಅದರಲ್ಲಿ ನಾವು ಏನಾದರೂ ಯೋಚನೆ ಮಾಡುವಾಗ, ಏನಾದರೂ ನೆನಪು ಮಾಡ್ಕೋತಾ ಇದ್ದಾಗ, ಹೇಳಿದ್ನಲ್ಲ ನಮ್ಮ ಬ್ರೈನ್ನ ಫೋಲ್ಡರಲ್ಲಿ ಎಷ್ಟೊಂದು ಫೋಲ್ಡರು ಎಷ್ಟೊಂದು ಫೈಲ್ಗಳಲ್ಲಿ ಅಡಗಿದಂತಹ ಕೆಳಗಡೆ ಕೂತಂತಹ ನೆನಪನ್ನು ಸಹ ನಾವು ಟಕ್ ಅಂತ ತೆಗಿತೀವಿ ಯಾವಾಗ ಕಣ್ಮುಚ್ಚಿ ಯೋಚನೆ ಮಾಡಿದಾಗ. ಹಾಗಾದರೆ ನಾವು ಈ ರೀತಿ ಯೋಚನೆ ಮಾಡುವಾಗ ಅಥವಾ ಏನಾದರೂ ನೆನಪು ಮಾಡ್ಕೊಳ್ಳುವಾಗ ಕಣ್ಣನ್ನು ಯಾಕೆ ಮುಚ್ತೀವಿ ಅಂತ ಹೇಳೋದಾದರೆ, ಕಣ್ಮುಚ್ಚೋದ್ರಿಂದ ವಿಜುವಲ್ ಡಿಸ್ಟ್ರಾಕ್ಷನ್ ಅನ್ನೋದು ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅಂದರೆ ಕಣ್ಣಿಗೆ ಕಾಣುವ ವಸ್ತುಗಳಿಂದ ನಮಗೆ ಗಮನ ಬೇರೆಡೆ ಹೋಗೋದು ಕಡಿಮೆ ಆಗಿ, ನಾವು ಕಣ್ಮುಚ್ಚಿದಾಗ ಆದಷ್ಟು ಬೇಗ ನಾವು ಏನನ್ನು ನೆನಪು ಮಾಡ್ಕೋತಾ ಇರ್ತೀವೋ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಕಣ್ಣು ಬಿಟ್ಟಾಗ. ಆದ್ದರಿಂದ ಕಣ್ಮುಚ್ಚಿ ಧ್ಯಾನ ಮಾಡೋದಿರಬಹುದು, ಕಣ್ಮುಚ್ಚಿ ಯೋಚನೆ ಮಾಡೋದು, ಕಣ್ಮುಚ್ಚಿ ನೆನಪು ಮಾಡ್ಕೊಳ್ಳೋದು, ಅದೆಲ್ಲದನ್ನು ನಾವು ಮಾಡೋದು ಎಲ್ಲ ಕಾನ್ಸಂಟ್ರೇಷನ್ಗೋಸ್ಕರ. ಹಾಗಾದರೆ ಮುಂದಿನ ಗೀತೆಯನ್ನು ಕೇಳೋದು ಯಾವ ಚಿತ್ರದಿಂದ ಅಂತಂದರೆ, ಆಟೋ ರಾಜ ಚಿತ್ರದಿಂದ ನಲಿವ ಗುಲಾಬಿ ಹೂವೆ ಅನ್ನುವಂಥ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಆಟೋ ರಾಜ ಶಂಕರ್ ನಾಗ್ ಅವರ ಆ್ಯಕ್ಟಿಂಗ್ ಈ ಹಾಡಿಗಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಹಾಗೂ ಚಿ ಉದಯ್ ಶಂಕರ್ ಅವರ ಸಾಹಿತ್ಯ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:52:53 ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಕೈಗಳನ್ನ ಅಥವಾ ಕಾಲನ್ನು ನೀರಲ್ಲಿ ಎದ್ದಿದಾಗ, ಅಂದರೆ ನೀರಲ್ಲಿ ಜಾಸ್ತಿ ಹೊತ್ತು ಕೆಲಸ ಮಾಡಿದಾಗ ಅಥವಾ ನೀರಲ್ಲಿ ನಿಂತಾಗ ನಮ್ಮ ಅಂಗೈ ಮತ್ತು ಅಂಗಾಲಲ್ಲಿ ಒಂದು ರೀತಿಯ ನೆರಿಗೆಗಳು ಬರುತ್ತೆ. ಆ ನೆರಿಗೆಗಳು ಯಾಕೆ ಬರುತ್ತೆ ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ, ಗೊತ್ತಿಲ್ಲ ಅಂತಂದರೆ ಒಂದು ಹಾಡನ್ನು ಕೇಳಿ ವಾಪಸ್ ಹಾಗೆ ಸ್ಟೇ ಟ್ಯೂನ್ ಆಗಿರಿ. ನಾನು ಹೇಳ್ತೀನಿ ಯಾಕೆ ನಮ್ಮ ಅಂಗೈಯಲ್ಲಿ ಹಾಗೂ ಅಂಗಾಲಲ್ಲಿ ನೆರಿಗೆಗಳು ಬರುತ್ತೆ ಅಂತ ಹೇಳಿ. ಮುಂದಿನ ಗೀತೆ ಬರ್ತಾ ಇದೆ, ಎಂಥ ಸೌಂದರ್ಯ ಕಂಡೆ ಅನ್ನುವಂತಹ ಹಾಡು ರವಿಚಂದ್ರ ಚಿತ್ರದ್ದು. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇರುವ ಹಾಡಿಗೆ ಚಿ ಉದಯ್ ಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಸ್ನೇಹಿತರೆ, ನೀರಿನಲ್ಲಿ ಕೈ ಎದ್ದಿದಾಗ ಅಥವಾ ಕಾಲುಗಳನ್ನು ಜಾಸ್ತಿ ಹೊತ್ತು ಇಟ್ಟಾಗ ಯಾಕೆ ರಿಂಕಲ್ಸ್ ಬರುತ್ತೆ, ನೆರಿಗೆಗಳು ಬರುತ್ತೆ ಅಂತ ಕೇಳಿದ್ದೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಬಡಾವಣೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೌದು, ನೀವು ಹೇಳಿದ್ದು ಸರಿಯಾಗಿದೆ. ಏನಂತಂದರೆ, ನಾವು ಕೈ ಅಂಗೈ ಅಥವಾ ಅಂಗಲನ್ನು ಜಾಸ್ತಿ ಹೊತ್ತು ನೀರಿನಲ್ಲಿ ಇಟ್ಟಾಗ ಅದು ಒಂದು ನ್ಯಾಚುರಲ್ ಗ್ರಿಪ್ಪರ್ ಆಗಿ ಕನ್ವರ್ಟ್ ಆಗುತ್ತೆ. ಜಾರಬಾರದು ಅಥವಾ ನಾವು ನೀರಿನಲ್ಲಿ ಯಾವುದೇ ಕೆಲಸ ಮಾಡಿದಾಗ ನಮಗೆ ಗ್ರಿಪ್ ಸಿಗಲಿ ಅಂತ ಅದೊಂದು ನ್ಯಾಚುರಲ್ ಗ್ರಿಪ್ಪರ್ ಆಗಿ ಮಾರ್ಪಾಡಾಗುತ್ತೆ. ಹಾಗೆ ಇದಕ್ಕೆ ಈ ರೀತಿ ಕಾಣೋದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ನರಮಂಡಲದ ಪ್ರಕ್ರಿಯೆ. ನೀರಿನಲ್ಲಿ ಹೆಚ್ಚು ಸಮಯ ಇದ್ದಾಗ ಬೆರಳಲ್ಲಿರುವಂತಹ ನರಗಳು ಈ ಬದಲಾವಣೆಯನ್ನು ಗುರುತಿಸುತ್ತವೆ. ಹಾಗೆ ನರಮಂಡಲವು ಚರ್ಮದ ಕೆಳಗಿರುವ ಸಣ್ಣ ರಕ್ತನಾಳಗಳಿಗೆ ಸಂಕುಚಿತವಾಗುವಂತೆ ಹೇಳ್ತವಂತೆ. ಆದ್ದರಿಂದ ಚರ್ಮದ ಕೆಳಗಿನ ಭಾಗದ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ ಮೇಲಿನ ಚರ್ಮದಲ್ಲಿ ಸುಕ್ಕುಗಳು ಬರುತ್ತೆ. ಒದೆಯಾದ ವಸ್ತುಗಳನ್ನ ನಾವು ಬಳಸಿದಾಗ ಅಥವಾ ನಡೆಯುವಾಗ ಒಂದು ನ್ಯಾಚುರಲ್ ಗ್ರಿಪ್ಪರ್ ಆಗಿ ಸಹ ಇದು ನಮಗೆ ಸಹಾಯ ಮಾಡುತ್ತೆ. ಸಂದೇಶ ಕಳಿಸಿರುವಂತಹ ದತ್ತ ಪಾಟೀಲ್ ಶಿರಾಡೋಣ ಅವರಿಗೂ ಸಹ ಧನ್ಯವಾದ. ಹಾಗೆ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿ ಏಕಾಂತ ಯಾಕೆ ಅಂತ ಕೇಳ್ತಿದ್ದಾರೆ. ಏಕಾಂತ ಅಂತೂ ಖಂಡಿತ ಇಲ್ಲ, ನೀವೆಲ್ಲ ಜೊತೆಯಾಗಿದ್ದಾಗ. ಹಾಗಾಗಿ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಹಾಗೂ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. 2 ಗಂಟೆಗೆ ಸರಿಯಾಗಿ ವಾರ್ತಾ ಸಂಚಿಕೆಯನ್ನು ಆಲಿಸಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯ ಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023 ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2 ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು

0: ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಿ ಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿಯೆಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ

ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 2:41:19. ಈ ಸಮಯದ ಕಾರ್ಯಕ್ರಮ ಜನಪ್ರಿಯ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ. ಮೊದಲನೇ ಹಾಡು ಮೂಡಿ ಬರ್ತಾ ಇದೆ, ನೀ ಬರೆದ ಕಾದಂಬರಿ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ರವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತವಿರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಸ್ನೇಹಿತರೆ, ಅಮೆರಿಕ ಅಮೆರಿಕ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಹಾಗೂ ಮನೋಮೂರ್ತಿ ಅವರ ಸಂಗೀತವಿದ್ದಂಥ ಹಾಡು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಹುಚ್ಚ ಚಿತ್ರದ ಗೀತೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ರಾಜೇಶ್ ರಾಮನಾಥ್ ಅವರ ಸಂಗೀತ.

0: मंजू जी के साथ विमलेश को कल तक के लिए आज्ञा दीजिए।
1: नमस्कार।
2: उमंग उमंग उमंग उमंग।
3: ಸ್ನೇಹಿತರೆ, ಸಮಯ ಆಗಿದೆ 3:30 ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು, ನಮಸ್ಕಾರ ಸರ್.
6: ನಮಸ್ಕಾರ.
5: ಈಗ ಭಾರತದಲ್ಲಿ ರೈತರಿಗಾಗಿನೇ ಅಂತಾನೆ ಯಾವ್ಯಾವ ಹಕ್ಕುಗಳಿವೆ ಅದನ್ನ ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ರೈತನ ಬಗ್ಗೆ ನಾವು ಒಂದು ಒಳ್ಳೆ ಗೌರವ ಇಟ್ಕೊಂಡಿರ್ತೀವಿ, ಅವರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿ ಬೇಕಾಗತ್ತೆ.
6: ಮೊದಲಿಂದಲೂ ನಾವು ಹೇಳುವಂಥದ್ದು ಏನಂದರೆ, ರೈತರು ಭಾರತದ ಬೆನ್ನೆಲುಬು ಅನ್ನುವಂಥದ್ದು. ಯಾಕಂದರೆ ಕೃಷಿ ಪ್ರಧಾನವಾಗಿರುವಂಥ ದೇಶ, ಇಲ್ಲಿ ಕಾನೂನು ಅವರ ರಕ್ಷಣೆಗೆ ಹಲವಾರು ಹಕ್ಕುಗಳನ್ನು ನೀಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ಭೂಮಿಯ ಹಕ್ಕು. ರೈತರು ತಮ್ಮ ಭೂಮಿಯ ಮೇಲೆ ಸಂಪೂರ್ಣವಾದ ಕಾನೂನಿನ ಹಕ್ಕಿದೆ. ಕರ್ನಾಟಕದಲ್ಲಂತೂ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಜಾರಿಯಾಗಿದ್ದು, ಇದರಲ್ಲಿ ಭೂಮಿ ಉಳುಮೆ ಮಾಡುವವರಿಗೆ ಆ ಭೂಮಿ ಮೇಲೆ ಹಕ್ಕು ಸಿಗುತ್ತೆ. ಸರ್ಕಾರ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರೆ, ಯಾವುದೋ ಉದ್ದೇಶಕ್ಕಾಗಿ ಸ್ವಾಧೀನ ಮಾಡಿಕೊಂಡ್ರೆ, 2013 ಬಂದಿರುವಂತಹ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ ಅನ್ನೋದರ ಅಡಿಯಲ್ಲಿ, ಸಣ್ಣದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಹೇಳ್ತೇವೆ, ಇದರ ಅಡಿಯಲ್ಲಿ ಸರಿಯಾದ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆಗಳಿವೆ. ಇನ್ನೊಂದು ಬೆಳೆ ವಿಮೆ ಹಕ್ಕು. ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ವಿಮಾ ಹಕ್ಕುಗಳಲ್ಲಿ ರೈತರು ತಮ್ಮ ಬೆಳೆಗೆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಇದು ಯಾವಾಗ ಅಂದ್ರೆ ನೈಸರ್ಗಿಕ ವಿಕೋಪ ಆದಾಗ, ಬರ ಅಥವಾ ಪ್ರವಾಹದಿಂದ ತಾನು ಬೆಳೆದ ಬೆಳೆ ಹಾಳಾದ್ರೆ ಆಗ ಪರಿಹಾರವನ್ನು ಕೇಳಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸಲು ಹತ್ತಿರದ ಬ್ಯಾಂಕ್ ಅಥವಾ PM ಕಿಸಾನ್ ಪೋರ್ಟಲ್ ಮೂಲಕ ಸಂಪರ್ಕಿಸಬಹುದು.
5: ಈಗ ಮತ್ತು ಬಹಳ ಪ್ರಮುಖವಾಗಿ ಕನಿಷ್ಠ ಬೆಲೆ, ಬೆಂಬಲ ಬೆಲೆ, ಅದ್ರ ಬಗ್ಗೆ ಒಂದು ಹಕ್ಕು ಅಂತ ಹೇಳ್ತಾರೆ.
6: ಹೌದು ಹೌದು, ಕನಿಷ್ಠ ಬೆಂಬಲ ಬೆಲೆ ಅಥವಾ ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳುವಂತದ್ದು. ಸರ್ಕಾರ ಇದನ್ನು ನಿಗದಿಪಡಿಸಿರ್ತದೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ತಮ್ಮ ಬೆಳೆ ಮಾರಾಟ ಮಾಡುವಂತಹ ಹಕ್ಕು ರೈತರಿಗಿದೆ. ಮಧ್ಯವರ್ತಿಗಳ ಮೂಲಕ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಹಾಗೆ ಯಾವುದೇ ಮಧ್ಯವರ್ತಿಗಳು ಒತ್ತಾಯಿಸುವಂತಿಲ್ಲ. ರೈತರು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಕನಿಷ್ಠ ಬೆಂಬಲ ಬೆಲೆ, ಅಷ್ಟನ್ನು ಪಡೆದುಕೊಳ್ಳುವಂತಹ ಹಕ್ಕು ಕೂಡ ರೈತರಿಗಿದೆ.
5: ಈ ಕಿಸಾನ್ ಕ್ರೆಡಿಟ್ ಸಂಬಂಧಪಟ್ಟಾಗ ಏನಾದರೂ ಹಕ್ಕು ಇದೆಯಾ ಸರ್?
6: ಸಾಲ ಮತ್ತೆ ಸಹಾಯಧನದ ಹಕ್ಕು ಅಂತ ಹೇಳ್ತೇವೆ ಇದನ್ನು. ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡೆಯಬಹುದು. ಬ್ಯಾಂಕ್ ಸಾಲ ನಿರಾಕರಿಸಿದ್ರೆ ನಬಾರ್ಡ್ ಅಥವಾ ಜಿಲ್ಲಾಧಿಕಾರಿಗೆ ಇದರ ಬಗ್ಗೆ ದೂರನ್ನು ನೀಡಿ ಬ್ಯಾಂಕ್ ಒಂಬುಡ್ಸ್ ಮನೆಗೂ ದೂರ ನೀಡುವಂತಹ ಅವಕಾಶ ಇದೆ. ಸರ್ಕಾರ ಕೂಡ ಈ ಸಾಲ ಮನ್ನಾ ಯೋಜನೆ ಘೋಷಿಸಿದ್ರೆ ಅದರ ಸೌಲಭ್ಯಗಳನ್ನು ಕೂಡ ಪಡೆಯುವಂತಹ ಹಕ್ಕುಗಳಿವೆ.
5: ಈಗ ಪ್ರಮುಖವಾಗಿ ರೈತಾಪಿ ಕೆಲಸ ಮಾಡೋರಿಗೆ ನೀರು ಬಹಳ ಮುಖ್ಯ ಆಗುತ್ತೆ. ಅದನ್ನು ಪಂಪ್ಸೆಟ್ ಮೂಲಕವಾಗಿ ಪಡಿತಿರಬಹುದು, ಕಾಲುವೆಗಳ ಮೂಲಕವಾಗಿ ಪಡಿತಿರಬಹುದು. ಈ ನೀರಿನ ವಿಷಯವಾಗಿ ಅವರಿಗೆ ಏನೇನು ಹಕ್ಕು ಇದೆ?
6: ನೀರಾವರಿ ಅನ್ನುವಂಥದ್ದು ಕೃಷಿಗೆ ಬಹಳ ಮುಖ್ಯವಾಗಿರುವಂತಹ ಅಂಶ. ಇದರಲ್ಲಿ ನೀರಿನ ಹಕ್ಕು ಕರ್ನಾಟಕ ಇರಿಗೇಷನ್ ಆಕ್ಟ್ ಅಡಿಯಲ್ಲಿ ಕಾಲುವೆ, ನದಿ, ಕೆರೆ ನೀರು ಬಳಕೆಗೆ ರೈತರಿಗೆ ಹಕ್ಕಿದೆ. ಅಥವಾ ಈ ನೀರನ್ನು ನಿರಾಕರಿಸಿದರೆ ಯಾರದಾದರೂ ಅಥವಾ ಅಕ್ರಮವಾಗಿ ತಡೆದರೆ ಈ ಆಕ್ಟ್ನ ಅಡಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ.
5: ನೀರು ಯಾವತ್ತೂ ಅವರಿಗೆ ಸಿಗ್ತಾ ಇರಬೇಕು, ಬೆಳೆ ಬೆಳೆಯಕ್ಕೆ ಸಾಧ್ಯ. ಇನ್ನು ಭೂಮಿ ವಿಷಯವಾಗಿ ಸರ್, ಈಗ ಕೆಲವು ಅನೇಕ ದಾಖಲೆಗಳ ಬಗ್ಗೆ ಮಾತಾಡ್ತೀವಿ, ಅವು
6: ಭೂಮಿಯ ದಾಖಲೆಗಳಲ್ಲಿ ಮುಖ್ಯವಾಗಿ ಒಂದು ಭೂಮಿಯ ಒಡೆತನ ಇರುವಂತದ್ದು ಅಂದ್ರೆ ಪಹಣಿ ಪತ್ರ ಅಥವಾ RTC ಅಂತ ಹೇಳುವಂತದ್ದು, ಅದನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಇನ್ನೊಂದು ಮ್ಯೂಟೇಷನ್ ದಾಖಲೆಗಳನ್ನು ಪಡೆಯುವಂತದ್ದು. ಮ್ಯೂಟೇಷನ್ ಅಂದ್ರೆ ಓನರ್ಶಿಪ್, ಅದರ ಒಡೆತನದ ಬದಲಾವಣೆಗಳು ಎಷ್ಟಾಗಿದೆ ಅನ್ನುವಂತರ ದಾಖಲೆಗಳನ್ನು ಭೂಮಿಗೆ ಸಂಬಂಧಪಟ್ಟಾಗಿ ಪಡ್ಕೊಳ್ಬಹುದು. ಕರ್ನಾಟಕದಲ್ಲಿ ಇದನ್ನು ಭೂಮಿ ಪೋರ್ಟಲ್ ಅಥವಾ bhoomi.karnataka.gov.in ಇದರಲ್ಲಿ ಆನ್ಲೈನ್ ನಲ್ಲಿ ಪಡ್ಕೊಳ್ಬಹುದು. ಅಥವಾ ದಾಖಲೆ ತಿದ್ದುಪಡಿ ನಕಲಿ ಏನಾದರೂ ಆಗಿದ್ರೆ ತಮ್ಮ ಯಾವ ತಾಲೂಕಿದೆ ಆ ತಾಲೂಕಿನ ತಹಸೀಲ್ದಾರರಿಗೆ ದೂರನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳುವಂತ ಅವಕಾಶಗಳಿವೆ.
5: ಇಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಎಲ್ಲ ಕೇಳುಗರ ಮೂಲಕವಾಗಿ ಅವರಿಗೆ ತಲುಪಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
6: ಧನ್ಯವಾದ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆರ್.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:56:54 ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಳಿಸಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ 9489091013, 9480901013, ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು, ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕಳುಹಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತು ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಪ್ರಶ್ನೆ ಅಲ್ಲ, ಒಂದು ಹಾಡು, ಹಾಡನ್ನು ಪ್ರಸಾರ ಮಾಡಲಾಗುತ್ತೆ. ಆ ಹಾಡನ್ನು ಕೇಳಿಸ್ಕೊಳ್ಳಿ, ಹಾಗೆ ಆ ಹಾಡಿನ ಕುರಿತಾಗಿ ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ತಿಳಿಸಬೇಕು. ಈ ಗೀತೆಯಲ್ಲಿ ಅಭಿನಯಿಸಿದ ನಟಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಗೀತೆ ಪ್ರಸಾರ ಆಗತ್ತೆ, ಈ ಗೀತೆಯಲ್ಲಿ ಅಭಿನಯಿಸಿದಂತಹ ನಟಿಯ ಹೆಸರನ್ನು ನೀವು ನಮಗೆ ಕಳಿಸ್ಬೇಕು.

ಬಾಲಿವುಡ್ನ ಒಂದು ಐಕಾನಿಕ್ ಸಾಂಗ್ ಅಂತಾನೆ ಹೇಳ್ಬೋದು ಈ ಹಾಡನ್ನು ಕೇಳಿದ್ರಿ. ಈ ಹಾಡಿನಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅಂತ ನಮಗೆ ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗುತ್ತೆ ಎಂದಿನಂತೆ ಒಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಹೇಳ್ತಾ ಹಿಂದಿನ ಪ್ರಶ್ನೆ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಈ ಗೀತೆಯಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ನೀಡಿದ್ದಾರೆ ಅಂತ ನೋಡೋದಾದ್ರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ನೇತ್ರಾ ಅವರು ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ, ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಪ್ರಮೀಳಾ ದಾವಣಗೆರೆ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ರಾಜ್ಕುಮಾರ್ ಕಾತರಕಿ ಕೆಎಚ್ ಬಿ ಕಾಲೋನಿ ಹರಿಹರ, ಗೀತಾ ಜೋಶಿ ಕಲಬುರ್ಗಿ, ಎಸ್ಎಂ ಶೋಭಾ ಹಾಸನ, ಶೈಲಜಾ ಕುಲಕರ್ಣಿ ರಾಯಚೂರು, ಸುಬಾನ್ ಕೋರಿ ಹಂಪಸಾಗರ, ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಹಾಗೆ ಇನ್ನಷ್ಟು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ, ಕಳಿಸಿದ ಬಹುತೇಕರ ಉತ್ತರ ಸರಿಯಾಗಿದೆ. ಹಾಗಾದರೆ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವ ಸಮಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಧನಾ ಶಿವದಾಸಿನಿ. ಇವರು ಲಗ್ಜಾಗಲೆ ಅನ್ನುವ ಈ ಹಾಡನ್ನು ಏನು ಕೇಳಿದ್ರಿ, ಇದು ಓಹ್ ಕೌಂತಿ ಚಿತ್ರದ ಹಾಡು. 1964 ಬಿಡುಗಡೆಯಾಗಿದ್ದಂತಹ ಚಿತ್ರದಲ್ಲಿ ಸಾಧನಾ ಶಿವದಾಸಿನಿ ಹಾಗೂ ಮನೋಜ್ ಕುಮಾರ್ ಅವರ ತಾರಾಗಣವಿತ್ತು. ಸ್ನೇಹಿತರೆ, ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನು ಕಳುಹಿಸಿ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಎರಡನೇ ಪ್ರಶ್ನೆ ಅಲ್ಲ ಎರಡನೇ ಹಾಡು

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸವಾಲು ಏನಂತಂದ್ರೆ, ಈಗ ಒಂದು ಪ್ರಸಾರವಾಗುವಂತಹ ಸಂಗೀತವನ್ನ ಕೇಳಬೇಕು. ಈ ಸಂಗೀತವನ್ನ ಕೇಳಿ ಹಾಡನ್ನ ಗುರುತಿಸಬೇಕು. ಹಾಡಿನ ಮೊದಲ ಸಾಲನ್ನ ಬರೆದು ನಮಗೆ ಕಳಿಸಿದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಈ ಸಂಗೀತವನ್ನ, ಗೀತೆಯ ಶುರುವಿನ ಸಂಗೀತವನ್ನ ಕೇಳಿ ಹಾಡು ಯಾವುದು ಅಂತ ಹೇಳಿ ನೀವು ಕಂಡುಹಿಡಿದು ನಮಗೆ ಕಳಿಸ್ಬೇಕು. ಮೊದಲನೇ ಸಾಲನ್ನ ಬರೆದು ಕಳಿಸ್ಬೇಕು, ಅದು ಸರಿಯಾದ ಉತ್ತರ ಆಗುತ್ತೆ. ಈಗ ಸಂಗೀತ ಪ್ರಸಾರ ಆಗುತ್ತೆ.

ಹೇಳಿದ್ರಲ್ಲ ಇದು ಯಾವ ಗೀತೆಯ ಮೊದಲು ಬರುವಂತಹ ಸಂಗೀತ ಅಂತ ನೀವು ಕಂಡುಹಿಡಿದು ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರಗಳನ್ನು ನಾನು ಸಹ ಎದುರು ನೋಡ್ತಾ

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ, ಹಿಂದಿನ ನಮ್ಮ ಸವಾಲಿಗೆ ಸರಿಯಾದ ಉತ್ತರವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಶಿವಗಂಗಾ ಹೆಬ್ಬಾಳದಿಂದ ರಘುನಾರಾಯಣ್ ಬೆಂಗಳೂರು, ಪಂಚಾಕ್ಷರಿ ಹಿರೇಮಠ ವಿಜಯಪುರ, ಚಂದ್ರಪ್ಪ ಉತ್ತರಹಳ್ಳಿ ಸದಾನಂದ ಹೆಚ್ಎಸ್ಆರ್ ಲೇಔಟ್ ಬೆಂಗಳೂರು, ಹೊನ್ನೂರು ಅಲಿ ಹನುಮಂತಪುರ ಡಾಕ್ಟರ್ ಮಹೇಂದ್ರ ಬಣಕಾರ್ ದಾವಣಗೆರೆ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ ಹರೀಶ್ ಮಲ್ಲೇಶ್ವರ, ರವಿ ಬಟ್ಲೇರಿ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಕಾಶ್ ಮಾಲವಿ ಮೋಹನ್ ಎಸ್ಜೆ ವೈಟ್ಫೀಲ್ಡ್ ಬೆಂಗಳೂರು ಹಾಗೂ ವಾಣಿಶ್ರೀ ಧಾರವಾಡ. ಇವರಲ್ಲದೆ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳುವ ಬದಲು ಹಾಡನ್ನೇ ನೀವು ಕೇಳಬಹುದು. ರಂಗ ಎಸ್ಎಸ್ಎಲ್ಸಿ ಚಿತ್ರದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ರಿ. 4 ಗಂಟೆಗೆ ಸರಿಯಾಗಿ ಇಂದು ಯುವ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗಲಿದೆ, ತಪ್ಪದೇ ಕೇಳಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕೊನೆಯ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. 4 ಗಂಟೆಗೆ ಸರಿಯಾಗಿ ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೇಳಿದಂತಹ ಪ್ರಶ್ನೆಗಳು ಹಾಗೂ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಮೌನಿ ನಾನು ಅನ್ನುವಂತಹ ಹಾಡು ಸೂರ್ಯಕಾಂತಿ ಚಿತ್ರದಿಂದ.

0: ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:18. ಸ್ನೇಹಿತರೆ, ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ.
1: ಎಲ್ರಿಗೂ ನಮಸ್ಕಾರ.

0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೆಂಗಳೂರು ಅಂದರೆ ನಮಗೆ ತಕ್ಷಣವಾಗಿ ನೆನಪಾಗೋದು ಸ್ಟಾರ್ಟಪ್ಗಳು, ಉದ್ಯಮ, ಉದ್ಯೋಗ, ಅವಕಾಶ, ಹೀಗೆ ಹತ್ತು ಹಲವರು. ಹಾಗಾಗಿ ದೇಶದ ವಿವಿಧ ಕಡೆಗಳಿಂದ ಯುವಕ ಯುವತಿಯರು ತಮ್ಮ ಕನಸುಗಳನ್ನು ಹೊತ್ತು ಬೆಂಗಳೂರಿಗೆ ಬರ್ತಾರೆ. ಅದೇ ಕಾರಣಕ್ಕೆ ಇಂದಿನ ನಮ್ಮ ಕಾರ್ಯಕ್ರಮದ ಮಾತು ಕೂಡ ಯುವಕರು ಬೆಂಗಳೂರು ನಗರದಿಂದ ಏನನ್ನು ಬಯಸ್ತಾರೆ ಮತ್ತು ನಮ್ಮ ಬೆಂಗಳೂರು ಯುವಕರಿಂದ ಏನನ್ನು ಬಯಸುತ್ತದೆ ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ. ಅದಕ್ಕೂ ಮುಂಚೆ ಈಗ ಕೇಳುವವರಿಗೊಂದು ಪ್ರಶ್ನೆ. ಬೆಂಗಳೂರಿನ ಯುವಜನರಿಗಾಗಿ ನೀವು ಒಂದು ವಿಷಯವನ್ನು ಬದಲಾಯಿಸಬಹುದಾದರೆ ಏನನ್ನು ಬದಲಾಯಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಸಂದೇಶಗಳ ಮೂಲಕ ಹಾಗೂ ಧ್ವನಿ ಸಂದೇಶಗಳ ಮೂಲಕ ಕಳುಹಿಸಬಹುದು. ದೂರವಾಣಿ ಸಂಖ್ಯೆ 0802228102206, ವಾಟ್ಸಪ್ ಸಂಖ್ಯೆ 9489901013. ಮಾತನಾಡುತ್ತಿರುವವರ ಪರಿಚಯ, ನನ್ನ ಹೆಸರು ಅನ್ವಿತಾ, ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆಯುತ್ತಿದ್ದೇನೆ.
1: ನಿಮ್ಮ ಮುಂದಿರುವ ಧ್ವನಿ ಕುಸುಮಾ ಸಿಎಂ ಎಂದು ಹೇಳಿ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧವಾಗಿರುವಂತಹ ಕೊಡಗಿನಿಂದ ಬಂದಿದ್ದೇನೆ. ಪ್ರಸ್ತುತವಾಗಿ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಪದವೀಧರರಾಗಿ ವ್ಯಾಸಂಗ ಮಾಡುತ್ತಿದ್ದೇನೆ.
2: ನಮಸ್ತೆ, ನಾನು ಉಷಾ ಚಕ್ರಸಾಲಿ, ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಸ್ತುತ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯಾಗಿದ್ದೀನಿ.
1: ಚರ್ಚೆಯನ್ನು ಮುಂದುವರಿಸಲಿಕ್ಕೂ ಮುಂಚೆ ನಿಮ್ಮ ಮುಂದಿದೆ ಸಾಂಗ್.

0: ಹಲೋ ಕೇಳಿದ್ರೆ ಬನ್ನಿ, ಬೆಂಗಳೂರು ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋಣ. ನಿಮ್ಮ ಮುಂದೆ ಇವಾಗ ಇದ್ದಾವೆ ಸ್ವಲ್ಪ ಪ್ರಶ್ನೆಗಳು. ಹೇಳಿ ಅನ್ವಿತ್ ಅವರೇ, ನಿಮಗೆ ರಾಜ್ಯಶಾಸ್ತ್ರ ಹಾಗೂ ಉಷಾ ಚಕ್ರಸಾಲಿ ಅವರೇ, ನೀವು ಅರ್ಥಶಾಸ್ತ್ರ ಕಲಿತಾ ಇದ್ದೀರಾ. ನೀವು ಈ ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಸ್ಫೂರ್ತಿ ಏನು ಹೇಳ್ಬೋದೆ?
1: ನಾನು ರಾಜ್ಯಶಾಸ್ತ್ರವನ್ನು ಕಲಿತಿದ್ದೀನಿ. ನನ್ನ ಪ್ರಕಾರ ಸರ್ಕಾರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಈಗ ಸರ್ಕಾರ ಚುನಾವಣೆಗಳ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಪಕ್ಷಗಳ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ರಾಜ್ಯಶಾಸ್ತ್ರ ಅಂತ ನನಗನ್ಸಲ್ಲ. ಈಗ ಪ್ರತಿನಿತ್ಯ ಜೀವನದಲ್ಲೂ ರಾಜಕೀಯ ನಮ್ಮ ಜೊತೆಗೇ ಇರುತ್ತೆ. ನಾವು ಪಡೆಯೋ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಸಾರಿಗೆ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ನಾವು ಉದ್ಯೋಗದ ಅವಕಾಶಗಳವರೆಗೂ ಸರ್ಕಾರದ ಡಿಸಿಷನ್ಸ್ ಮತ್ತು ಪಬ್ಲಿಕ್ ಪಾಲಿಸಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಅವಕಾಶಗಳು ಸಿಗ್ತಿದೆಯಾ ಅನ್ನೋದು ಕೂಡ ಅವಲಂಬಿತ ಆಗಿರುತ್ತೆ. ಹಾಗಾಗಿ ನಾನು ಈ ಸರ್ಕಾರದ ನಿರ್ಧಾರಗಳ ಜೊತೆಗೆ ಅವು ಹೇಗೆ ಸಾಮಾನ್ಯ ಜನರ ಮೇಲೆ ಒಂದು ಪರಿಣಾಮವನ್ನು ಬೀರ್ತಿದ್ದಾವೆ ಹಾಗೂ ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯಗಳೇನು ಎಂಬುದನ್ನು ತಿಳ್ಕೋಬೇಕು ಅಂತ ರಾಜ್ಯಶಾಸ್ತ್ರವನ್ನು ಓದ್ತೀನಿ.
2: ನನ್ನ ಪ್ರಕಾರ ರಾಜ್ಯಶಾಸ್ತ್ರ ಅನ್ನೋದು ಸಮಾಜದ ಭದ್ರತೆಗೆ ಬುನಾದಿ ಆದರೆ ಅರ್ಥಶಾಸ್ತ್ರ ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ. ಆದ್ದರಿಂದ ಪ್ರತಿಯೊಬ್ಬ ಸಾಮಾನ್ಯನಲ್ಲೂ ಸಾಮಾನ್ಯವಾಗಿರಬೇಕಾದ ಜ್ಞಾನ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಹಾಗೆ ಕೇಳಿದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ಬೋದು, ಇಲ್ಲಾಂತ ಹೇಳಿದರೆ ಲ್ಯಾಂಡ್ಲೈನಲ್ಲಿ ಕಾಲ್ ಮಾಡಬಹುದು. ಮುಂದೆ ಹೋಗ್ತಾ ಎರಡನೇ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಕ್ತು ಅಂತ ಹೇಳಿದ್ರೆ ಲೈಫ್ ಸೆಟಲ್ ಅಪ್ಪ ಅಂತ ಹೇಳ್ತಿದ್ದ ಒಂದು ಕಾಲ ಇತ್ತು, ಆದರೆ ಈಗಿನ ಯುವ ಜನತೆಗೆ ಅದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಆ ಕಾರಣ ಉಷಾ ಅವರೇ ಹೇಳಿ, ನಿಮ್ಮ ಈಗಿನ ಯುವ ಜನತೆಯ ಬಗ್ಗೆ, ಈಗಿನ ಯುವ ಜನತೆ ಯಶಸ್ಸು ಅಂತ ಹೇಳಿದ್ರೆ ಏನಂತ ಯೋಚನೆ?
2: ಉದಾಹರಣೆಗೆ ಹರನ್ ಇಂಡಿಯಾ ಅಂಡರ್ 30 ಅನ್ನೋ ಒಂದು ಸಮೀಕ್ಷೆ ಪ್ರಕಾರ ಬೆಂಗಳೂರು ಅನ್ನೋದು ಭಾರತದಲ್ಲಿ ಅತಿ ಹೆಚ್ಚು ಯುವ ಉದ್ಯಮಿಗಳನ್ನ ಹೊಂದಿರೋ ನಗರ ಆಗಿ ಹೊರಹೊಮ್ಮುತ್ತಿದೆ. ಇದಕ್ಕೆ ಕಾರಣ ಏನು? ಈಗ ನೀವು ಆಗ್ಲೇ ಹೇಳಿರೋ ಹಾಗೆ ಯಾರು ಸಾಕಪ್ಪ ನನ್ನ ಲೈಫ್ ಸೆಟಲ್ ಆದ್ರೆ ಅಂತ ನಿಲ್ತಾ ಇಲ್ಲ, ಮುಂದೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಸ್ವಾವಲಂಬನೆ ಆಗಿರುವ ಬೆಳವಣಿಗೆಯನ್ನು ಮುಂದೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಸ್ವಾವಲಂಬನೆ ಅನ್ನೋದು ಈಗಿನ ಯಶಸ್ಸಿನ ಮಂತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ನನ್ನ ಪ್ರಕಾರ ನೀವು ಹೇಳ್ದಂಗೆ ಈಗಿನ ಯುವಕರಿಗೆ ಒಂದು ಹುದ್ದೆ ತಗೊಂಡ್ಬಿಟ್ರೆ ಅಥವಾ ಒಳ್ಳೆ ಸಂಬಳ ಇತ್ತು ಅಂತ ಅಂದರೆ ಅವರಿಗೆ ಯಶಸ್ಸು ಸಿಕ್ತು ಅಂತ ಅವ್ರು ಅನ್ಕೊಳ್ಳಲ್ಲ. ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಖುಷಿ ಇದೆಯಾ, ಅಥವಾ ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇದೆಯೇ, ಅಥವಾ ನಾವೀಗ ಯಾವುದೋ ಒಂದು ನಮ್ಗೆ ಇನ್ನು ಮುಂದೆ ಏನೋ ಒಂದು ಕನಸುಗಳಿರುತ್ತೆ, ಆ ಕನಸಿನೆಡೆಗೆ ನಾವು ಹೋಗ್ತಿದ್ದೀವ, ನಿನ್ನೆಗಿಂತ ನಾವು ಇವತ್ತು ಬೆಟರ್ ಆಗಿದ್ದೀವ, ಹಾಗಿದ್ರೆ ಮಾತ್ರ ಅವ್ರು ಯಶಸ್ಸು ಅಂತ ಅನ್ಕೋತಾರೆ ಅನ್ಕೋ.
0: ಹಾಗೆ ಮುಂದೆ ಹೋಗ್ತಾ ಯಶಸ್ಸು ಅಂತ ಹೇಳಿ ಯಶಸ್ಸಿನ ಭವ್ಯ ಭಾರತದ ಯಶಸ್ಸಿನ ಪ್ರಜೆಗಳು ನೀವು ಕೂಡ ಉತ್ತರ, ನಿಮ್ಮ ಉತ್ತರ ಕೂಡ ನಮಗೆ ತುಂಬ ಬೇಕಾಗ್ತದೆ. ಆ ಕಾರಣ ಬೇಗ ಬೇಗ ದೂರವಾಣಿ ಸಂಖ್ಯೆಯಲ್ಲಿ ಮೆಸೇಜನ್ನು ಕಳಿಸುವಂಥದ್ದು ನಮಗೆ ತುಂಬ ಖುಷಿ ಆಗ್ತದೆ. ಮುಂದೆ ಹೋಗ್ತಾ ಭಾರತ ಅನ್ನುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಕ್ಕೆ ಬರ್ತಾರೆ. ಆದರೆ ಆ ಕಾರಣ ಅವರು ಆಡಿ ಬೆಳೆದ ಪರಿಸರ ಹಾಗೂ ಅವನ ಮನೆಯ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅವರ ಕನಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಕೇಳ್ಬೋದೇ?
1: ನನ್ನ ಪ್ರಕಾರ ಈಗ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಬೇರೆ ಬೇರೆ ಇದ್ರೂ ಕೂಡ ವಿದ್ಯಾರ್ಥಿಗಳ ಕನಸುಗಳು ಒಂದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಈಗ ಆರ್ಥಿಕವಾಗಿ ತುಂಬ ಬಲಶಾಲಿಯಾಗಿ ಇಲ್ಲದೇ ಇರೋರು ಮತ್ತು ಬಲಶಾಲಿಯಾಗಿರೋರು ಇಬ್ಬರು ವಿದ್ಯಾರ್ಥಿಗಳು ನಾವು ನಾಗರಿಕ ಸೇವೆಗೆ ಸೇರಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಿರ್ಬೋದು. ಆದರೆ ಅವರು ತಮ್ಮ ಗುರಿಯನ್ನು ತಲುಪುವಾಗ ಅದಕ್ಕೆ ಆರ್ಥಿಕವಾಗಿ ಸಂಕಷ್ಟ ಉಂಟಾಗ್ಬೋದು ಅಥವಾ ಪರಿಣಾಮ ಬೀರ್ಬೋದು. ಈಗ ಉದಾಹರಣೆಗೆ ನಮ್ಮ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲೇ ನೋಡಿದ್ರೆ ನಾಗರಿಕ ಸೇವೆಗೆ ತರಬೇತಿ ಇದೆ, ಜೊತೆಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಅದರಿಂದಾಗಿ ಆರ್ಥಿಕವಾಗಿ ಕಷ್ಟದಲ್ಲಿ ಇರೋರು ಕೂಡ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಸಹಾಯವಾಗುತ್ತೆ.
2: ನಿತಾ ಅವ್ರು ಹೇಳಿದ ಹಾಗೆ ಕನಸುಗಳೊಂದೇ, ಆದರೆ ಆ ಕನಸುಗಳಿಗೆ ದಾರಿ ಬಣ್ಣ ತುಂಬೋರು ದಾರಿಗಳು ಬೇರೆ ಬೇರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಯುವಜನರೇ, ನಿಮ್ಮ ಮುಂದೆ ಹೇಳುವಂಥದ್ದು ಹೇಳೋದಾದರೆ ಇಂದಿನ ಯುವಜನಕರು

0: ಇಂದಿನ ಯುವ ಜನರು ಹೆಚ್ಚು ಆಕಾಂಕ್ಷಿಗಳೇ ಅಥವಾ ಅವರ ಮೇಲಿನ ಒತ್ತಡ ಹೆಚ್ಚಾಗಿ ಅವರು ತುಂಬಾ ಖಿನ್ನತೆ ಒಳಗಾಗಿದ್ದಾರೆ?
1: ನನ್ನ ಪ್ರಕಾರ ಎರಡು. ಸಮಾಜ ಬದಲಾಗ್ತಿದ್ದ ಹಾಗೆ ಸ್ಪರ್ಧೆಗಳು ಹೆಚ್ಚಾಗ್ತಾ ಹೋಗಿದೆ. ಸ್ಪರ್ಧೆಗಳು ಹೆಚ್ಚಾಗ್ತಿದ್ದ ಹಾಗೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ. ಆಕಾಂಕ್ಷೆಗಳು ಹೆಚ್ಚಾದ್ರೆ ಒತ್ತಡ ಅದನ್ನ ಪೂರೈಸ್ಕೋಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗಿ ಆಗುತ್ತೆ. ಆದ್ರಿಂದ ಅದ ಅಥವಾ ಇದ ಅನ್ನೋದಕ್ಕಿಂತ ಎರಡನ್ನ ಒಟ್ಟಿಗೆನೆ ನೋಡೋದು ಉತ್ತಮ ಅಂತ ನನಗನ್ಸ್ತು.
2: ನನ್ನ ಪ್ರಕಾರ ಎರಡೂ ಹೆಚ್ಚಾಗಿದೆ. ಯಾಕಂದ್ರೆ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಈಗ ಅವಕಾಶ ಮತ್ತು ಆಯ್ಕೆ ಬಗ್ಗೆ ಮಾಹಿತಿ ಹೆಚ್ಚಿದೆ. ಈಗಿನ ವಿದ್ಯಾರ್ಥಿಗಳು ಹೆಂಗೆ ಅಂದರೆ ನಾವು ಮುಂದೆ ಯಾವ ಫೀಲ್ಡಿಗೆ ಹೋಗಬೇಕು, ಏನು ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಒಳ್ಳೆಯ ಒಂದು ಜ್ಞಾನ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಅವರ ಗುರಿ ಕಡೆಗೆ ಹೋಗೋಕ್ಕೆ ತುಂಬ ಸಹಾಯ ಆಗುತ್ತೆ. ಜೊತೆಗೆ ಈಗ ಹೇಗೆ ಮಾಹಿತಿನೂ ಹೆಚ್ಚಾಗಿದೆಯೋ ಅದ್ರ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ. ಜೊತೆಗೆ ಅವರು ಬೇರೆಯವರ ಒಟ್ಟಿಗೆ ಹೋಲಿಕೆ ಮಾಡ್ಕೋಬೋದು. ಅವರಿಗೆ ಬೇಗ ಏನೋ ಒಂದು ಅವಕಾಶ ಸಿಕ್ತು, ನಂಗಿನ್ನೂ ಸಿಕ್ಕಿಲ್ಲ ಅಂತ ಆ ರೀತಿಯಿಂದಾಗಿ ಅವ್ರಿಗೆ ಸ್ವಲ್ಪ ಒತ್ತಡಗಳ ಉಂಟಾಗಬಹುದು.
0: ಸೊ ಅಕರ್ಣ, ಇಂದಿನ ಯುವಜನತೆ ಹೆಚ್ಚು ಖಿನ್ನತೆ ಹಾಗೂ ಆಕಾಂಕ್ಷೆಗಳಿಂದ ಮೆರಿತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ, ನಿಮ್ಮ ಪೀಳಿಗೆ ಬಗ್ಗೆ ವಯಸ್ಕರು ಸಾಮಾನ್ಯವಾಗಿ ಒಂದಲ್ಲ ಒಂದು ಊಹಾಪೋಹಗಳನ್ನ ಮಾಡ್ತಾನೆ ಇರ್ತಾರೆ. ಆ ಕಾರಣಕ್ಕೋಸ್ಕರ ಆ ಊಹೆಗಳಲ್ಲಿ ನೀವು ಒಪ್ತೇ ಇರುವಂತ ಯಾವ್ದಾದ್ರು ಊಹೆ ನೀವು ಹೇಳ್ಬೋದಾ?
2: ನನಗೆ ಅನಿಸೋ ಮಟ್ಟಿಗೆ ಈಗ ಹಿಂದಿನ ಕಾಲದವ್ರು ಹೇಳ್ತಾರೆ, ನಾವು ತುಂಬ ಕಷ್ಟಪಡ್ತಿದ್ವಿ, ನಮಗೇನೋ ಅವಕಾಶವೇ ಇರಲಿಲ್ಲ, ನಿಮಗೀಗ ಅವಕಾಶಗಳು ತುಂಬ ಇದೆ, ನೀವೇನು ಉಪಯೋಗಿಸ್ಕೊಳ್ಳೋದೇ ಇಲ್ಲ, ನೀವೇನು ಮಾಡೋದೇ ಇಲ್ಲ, ನಿಮಗೇನು ಸಮಸ್ಯೆಗಳೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಿಜ, ಅವ್ರಿಗೆ ಅವಕಾಶಗಳು ಕಡಿಮೆ ಇತ್ತು. ಆದರೆ ಈಗ ನಮಗೆ ಅವಕಾಶಗಳು ಇದೆ, ಅದ್ರ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ. ಅದು ಅಲ್ಲದೆ ಈ ಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ಬೇರೆ ಬೇರೆನೇ ಇರುತ್ತೆ. ಈಗಿನ ಕಾಲದ ಸಮಸ್ಯೆ ಏನಪ್ಪ ಅಂದರೆ ನಮ್ಮ ಹತ್ರ ಅವಕಾಶಗಳು ಇದೆ, ಮಾಹಿತಿನೂ ಇದೆ, ಎಲ್ಲ ಇದೆ. ಆದರೆ ಇರೋ ಡಿಸ್ಟ್ರಾಕ್ಷನ್ಗಳ ಮಧ್ಯದಲ್ಲಿ ನಾವು ಹೇಗೆ ನಮ್ಮ ಗುರಿಯನ್ನು ತಲುಪ್ತೀವಿ ಅನ್ನೋದು ಕೂಡ ಒಂದು ಸಮಸ್ಯೆ ಆಗಿದೆ.
1: ನನ್ನ ಪ್ರಕಾರ ಹೇಳೋದಾದರೆ ಅವ್ರು ಮಾಡೋ ಎಲ್ಲ ಊಹೆಗಳು ಸರಿಯಲ್ಲ. ಉದಾಹರಣೆಗೆ ಅವ್ರು ಹೇಳ್ತಿರ್ತಾರೆ, ಈಗಿನ ಕಾಲದಲ್ಲಿ ನೀವು ಕಷ್ಟಪಟ್ಟೆ ಗೊತ್ತಿರ ನಿಮಗೆ ಬರೀ ಸೋಮಾರಿಗಳು ಅಂತ. ಆದರೆ ನಾವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜಾಸ್ತಿ ನಂಬ್ತೀವಿ. ಹಾಗಂತ ಅವ್ರು ಹೇಳೋ ಎಲ್ಲ, ಅವ್ರು ಮಾಡೋ ಎಲ್ಲ ಊಹೆಗಳು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಹೇಳ್ತಿರ್ತಾರೆ, ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಹೇಗೆ ಬೇಕೋ ದುಡ್ಡು ಖರ್ಚು ಮಾಡ್ತಿರ್ತಾರೆ, ಮುಂದೆ ಕಷ್ಟಕ್ಕಾಗಬೇಕು, ಅವ್ನ ಇಟ್ಕೊಳ್ಳಿ ಕೂಡಿಸಿಡಿ ಅಂತ ಅವ್ರು ಹೇಳ್ತಿರ್ತಾರೆ. ಆದರೆ ನಾವು ಅದನ್ನು ಮಾಡೋದಿಲ್ಲ. ಯಾಕಂದರೆ ನಾವು ಪ್ರೆಸೆಂಟಲ್ಲಿ ಜೀವಿಸೋದಕ್ಕೆ ಬಯಸ್ತಿರ್ತೀವಿ ನಿಜ, ಆದರೆ ನಮ್ಮ ಫ್ಯೂಚರ್ಗೆ, ನಮಗೆ ಮುಂದೆ ಬರೋ ಕಷ್ಟಕ್ಕೆ ನಾವು ಕೂಟಿಡಬೇಕಾಗಿರೋದು ನಮ್ಮ ಧರ್ಮನೇ. ಆ ಮಾತನ್ನು ನಾವು ಕೇಳೋದಿಲ್ಲ. ಹಾಗಾಗಿ ಎಲ್ಲ ಊಹೆಗಳು ಸರಿಯಲ್ಲ, ಹಾಗೆ ಎಲ್ಲ ಊಹೆಗಳು ತಪ್ಪು ಅಲ್ಲ.
0: ಊಹಾಪೋಹಗಳನ್ನು ಮುಂದೆ ಹಾಕ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಕೇಳಿದರೆ ನಿಮ್ಮಲ್ಲಿದೆ ಇವಾಗ ಕೆಳಗಿನ ಈ ಹೇಳಿಕೆಗಳ ಮೇಲೆ ನಿಮ್ಮ ನಿಲುವೇನು ಅಂತ ಹೇಳುವಂಥದ್ದು. ಸೊ ಮೊದಲನೆಯ ವಾಕ್ಯ ಏನು ಅಂತ ಹೇಳಿದ್ರೆ, ಇಂದಿನ ಯುವಜನರಿಗೆ ಹಿಂದೆಗಿಂತಲೂ ಹೆಚ್ಚಿನ ಅವಕಾಶಗಳು ಇವೆ ಅನ್ನುವಂಥದ್ದು. ಇದಕ್ಕೆ ಒಪ್ತೀರಾ ಒಪ್ಪಲ್ವಾ?
2: ನಾನು ಒಪ್ತೀನಿ, ಆದರೆ ಅವಕಾಶಗಳ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ.
1: ಆ ಸ್ಪರ್ಧೆಗೆ ಸ್ಪರ್ಧಾರ್ಥಿಗಳು ಕೂಡ ಜಾಸ್ತಿಯಾಗಿದ್ದಾರೆ.
0: ಈಗ ಅನ್ವಿತಾ ಅವರ ಒಪ್ಪಿಗೆ ಹಾಗೂ ಉಷಾ ಅವರ ಒಪ್ಪಿಗೆಯನ್ನು ನೋಡ್ತಾ ನೀವು ಕೂಡ ಒಪ್ಪುತ್ತೀರಾ ಒಪ್ತಿಲ್ಲ ಅಂತ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತೇನೆ. ಸೊ ಮುಂದಿನ ಸ್ಟೇಟ್ಮೆಂಟ್ ಹೇಗಿದೆ? ಉತ್ತಮ ವೃತ್ತಿ ಜೀವನಕ್ಕೆ ಪದವಿ ಇನ್ನೂ ಅತ್ಯಂತ ಸುರಕ್ಷಿತವಾದ ಮಾರ್ಗವಾಗಿದೆ.
1: ನಾನು ಇದನ್ನ ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಪದವಿ ಬೇಕು, ಹಾಗಂತ ಪದವಿ ಒಂದೇ ಅಂತ ನಾನು ಹೇಳೋದಿಲ್ಲ.
2: ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಯಾಕಂದರೆ ಪದವಿ ಜೊತೆಗೆ ಪದವಿಯಲ್ಲಿ ಕಲ್ತಿದ್ದ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸೋಕ್ಕೂ ನಮಗೆ ಬರಬೇಕು.
0: ವಿಪರ್ಯಾಸ ನೋಡಿ ಪದವೀಧರರೇ, ಪದವಿಯ ಬಗ್ಗೆ ಪದವಿ ಅನ್ನುವಂಥದ್ದು ಇನ್ನೂ ಕೂಡ ಸುರಕ್ಷಿತ ಮಾರ್ಗ ಅಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ಆಯ್ಕೆ ಏನು ಅಂತ ಹೇಳಿದರೆ, ಯಾರೇ ಆಗಲಿ ಯಶಸ್ವಿಯಾಗಬಹುದಾದಂತಹ ನಗರ ಬೆಂಗಳೂರು ಅನ್ನುವಂಥದ್ದು. ನೀವು ಒಪ್ತೀರಾ?
2: ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಎಲ್ಲರಿಗೂ ಇದು ಯಶಸ್ಸು ಸಿಕ್ಕೇ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ಹೇಳೋಕ್ಕಾಗಲ್ಲ.
1: ನಾನು ಇದನ್ನು ಭಾಗಶಃ ಒಪ್ತೀನಿ. ಯಾಕೆ ಅಂತಂದರೆ ಬೆಂಗಳೂರು ಕೊಡೋ ಕಲಿಸೋವಂತಹ ಪಾಠವನ್ನು ನಾವು ಸರಿಯಾಗಿ ಕಲಿತಿದ್ದೇ ಆದರೆ ಒಂದಲ್ಲ ಒಂದು ರೀತಿಯಾದರೂ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಂಡೇ ಕಾಣ್ತೀವಿ.
0: ಹಾಗೆ ಕೊನೆಯ ಸ್ಟೇಟ್ಮೆಂಟನ್ನು ನೋಡ್ತಾ, ನಮ್ಮ ಪೀಳಿಗೆ ತುಂಬ ಆತುರದ ಪೀಳಿಗೆ.
2: ನಾನು ಇದನ್ನು ಭಾಗಶಃ ಒಪ್ತೇನೆ.
1: ನಾನು ಬಹುಶಃ ಒಪ್ಲಿಕ್ಕಿಲ್ಲ. ಯಾಕಂದರೆ ನಾವು ಟೈಮ್ ಈಸ್ ಮನಿ ಅಂತ ನಂಬೋರು. ಹಾಗಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ದೊಡ್ಡದಾಗಿ ಅಚೀವ್ ಮಾಡೋಕ್ಕಾಗುತ್ತೋ ಅದನ್ನು ನೋಡೋರು. ಹಾಗಾಗಿ ನಾನು ಇದನ್ನು ಒಪ್ಪೋದಿಲ್ಲ.
0: ಸೊ ಆತುರದ ಪೀಳಿಗೆ ನಿಮ್ಮ ಮುಂದಿದೆ. ಮುಂದಿನ ಸಾಂಗ್

0: ಗೀತಾ ಜೋಶಿ ಕಲಬುರ್ಗಿ ಇವರಿಂದ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದರೆ, ಇಂದಿನ ಯುವಜನತೆ ಹೆಚ್ಚಾಗಿ ಮಾದಕ ವಸ್ತುಗಳ ವ್ಯಸನಿಗಳು ಆಗ್ತಾ ಇದ್ದಾರೆ, ಹಾಗೆಯೇ ಆತ್ಮಹತ್ಯೆ ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ, ಇದಕ್ಕೆ ಕಾರಣ ಅತಿಯಾದ ಸ್ವತಂತ್ರ ಇರಬಹುದಾ ಅಂತ ಕ್ವಶನ್ ಕೇಳಿದ್ದಾರೆ. ನಿಮ್ಮ
1: ನನ್ನ ಪ್ರಕಾರ ಮಾದಕ ವ್ಯಸನಿಗಳಾಗೋ ಕಾರಣ ಸ್ವತಂತ್ರ ಇರಬಹುದೇನೋ, ಆದರೆ ಆತ್ಮಹತ್ಯೆಗೆ ಕಾರಣ ಅವರು ಅವರ ಮಾನಸಿಕ ಖಿನ್ನತೆ ಮತ್ತು ಒತ್ತಡಗಳಿಂದಾಗಿರ್ಬೋದು.
2: ನಾನು ಕೂಡ ಆತ್ಮಹತ್ಯೆ ಅಥವಾ ಮಾದಕ ವ್ಯಸನಿಗಳು ಅದು ಸ್ವತಂತ್ರನೇ ಇರ್ಬೋದು, ಆತ್ಮಹತ್ಯೆಗೆ ಕಾರಣ ಬಹುಶಃ ಅವರ ಮಾನಸಿಕ ಸ್ಥಿತಿ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ.
0: ನಾ ಹೇಳಿಕ್ ಇಷ್ಟಪಡ್ತೇನೆ ಉತ್ತಮವಾದಂತಹ ಮಾರ್ಗದರ್ಶನ ಇಲ್ಲೇ ಇರುವಂಥದ್ದು, ಅದು ಸ್ಕೂಲಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು, ಅವರಿಗೆ ಕರೆಕ್ಟ್ ಆದಂತಹ ಮಾರ್ಗದರ್ಶನ ಸಿಗದೆ ಆತ್ಮಹತ್ಯೆ ಮತ್ತು ವ್ಯಸನ ಆಗ್ತಿದೆ ಅಂತ ನಾ ಹೇಳಿಕ್ ಇಷ್ಟಪಡ್ತೇನೆ. ಹಾಗೆ ಮುಂದಿನ ಸೆಗ್ಮೆಂಟಿಗೆ

0: ಹೋಗ್ತಾ ಮುಂದಿನ ಸೆಗ್ಮೆಂಟ್ ಅನ್ನು ನೋಡ್ತಾ ಇದ್ದಾರೆ ಅನಿತಾ ಅವರು.
1: ಬನ್ನಿ ಈಗ ನಾವು ಬೆಂಗಳೂರಿನ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಈಗ ಸಾಮಾನ್ಯ ವಿದ್ಯಾರ್ಥಿ ಪಾಲಿಗೆ ಬೆಂಗಳೂರು ಇನ್ನೂ ಅವಕಾಶಗಳ ನಗರ ಅಂತ ನಿಮ್ಮಿಬ್ಬರಿಗೂ ಅನಿಸುತ್ತಾ?
2: ಖಂಡಿತ, ಬೆಂಗಳೂರು ಬೆಳೆದಿದ್ದ ಹಾಗೆ ಅವಕಾಶಗಳು ಕೂಡ ಬೆಳೀತಾನೆ ಇವೆ.
0: ಅವಕಾಶ ಅಂತ ಹೇಳಿದರೆ ಇವಾಗ ನೋಡ್ಬೋದು, ರಾಮೇಶ್ವರಂ ಕೆಫೆ ಆಗಿರ್ಬೋದು ಅಥವಾ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅವಕಾಶಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಅಂದರೆ ನಿಮ್ಮ ಪ್ರಕಾರ ಅವಕಾಶಗಳು ಇನ್ನೂ ಹೆಚ್ಚಾಗ್ತಾನೆ ಇವೆ ಅಂತ?
0: ಖಂಡಿತವಾಗಿ.
2: ಖಂಡಿತ.
1: ಹಾಗಾದರೆ ಬನ್ನಿ, ಯುವಜನರ ಮೇಲೆ ಹೆಚ್ಚು ಪರಿಣಾಮ ಬೀರೋದು ಯಾವುದು? ಅದು ಅವಕಾಶಗಳ ಕೊರತೆ ಆಗಿರ್ಬೋದಾ ಅಥವಾ ಅವಕಾಶಗಳಿಗೆ ಸಮಾನ ಪ್ರವೇಶದ ಕೊರತೆನ?
0: ಇವಾಗ ತಾನೇ ಹೇಳಿದಂತೆ ಅವಕಾಶಗಳಿಗೆ ಯಾವುದೇ ರೀತಿಯಾದಂತಹ ಕೊರತೆ ನಮ್ಮ ಬೆಂಗಳೂರಲ್ಲಿ ಇಲ್ಲ.
2: ಹಾಂ, ಈ ಸಮಸ್ಯೆ ಏನಿರೋದಂದ್ರೆ ಅವಕಾಶಗಳಿಗೆ ಸಮಾನವಾದ ಪ್ರವೇಶದ ಕೊರತೆ. ಯಾಕಂದ್ರೆ ಎಲ್ಲರೂ ಒಂದೇ ತರದ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ. ಒಬ್ರು ಆರ್ಥಿಕವಾಗಿ ಸದೃಢವಾಗಿರೋರು ಬಂದಿರ್ತಾರೆ, ಒಬ್ರು ಆರ್ಥಿಕವಾಗಿ ಹಿಂದೆ ಉಳಿದಿರೋರು ಬಂದಿರ್ತಾರೆ. ಅವರಿಬ್ರು ಒಟ್ಟಿಗೆ ಬೆಂಗಳೂರಿಗೆ ಕಾಲಿಟ್ಟಾಗ ಇಬ್ಬರಿಗೂ ಒಂದೇ ತರದ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪ್ರವೇಶದ ಕೊರತೆ ಅಂತ ಹೇಳ್ಬೋದು ಅಷ್ಟೇ.
0: ಇವಾಗ ನೋಡೋದಾಯ್ತು ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ತುಂಬಾ ರೀತಿಯಾದಂತಹ ಸ್ಕೂಲ್ಸ್ ಇದೆ. ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಇನ್ನೊಂದು ಹೈಟೆಕ್ ಸ್ಕೂಲ್ ಇರ್ಬೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಾ ಇರುವಂತಹ ಅದೇ ವ್ಯಕ್ತಿ ಹಾಗೂ ಒಂದು ಹೈಟೆಕ್ ಕಾಲೇಜಲ್ಲಿ ಕಲಿತಾ ಇರುವಂತಹ ಅದೇ ವಿದ್ಯಾರ್ಥಿ, ಇಬ್ಬರಿಗೂ ಕೂಡ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇವನಿಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಅವನಿಗೆ ಗೊತ್ತಿರಲ್ಲ. ಈ ಕಾರಣಕ್ಕೋಸ್ಕರ ಅವನು ಚೂಸ್ ಮಾಡುವಂತ ಜಾಬ್ ಬೇರೆ ಇರ್ತದೆ, ಇವ ಚೂಸ್ ಮಾಡುವಂತಹ ಜಾಬ್ ಬೇರೆ ಇರ್ತದೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹಾಗಾದ್ರೆ ನಮ್ಮ ಬೆಂಗಳೂರು ಅವಕಾಶಗಳಿಗೆ ಸಮಾನ ಪ್ರವೇಶವನ್ನು ಕೊಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ಸುತ್ತೆ.
0: ಹೌದು.
1: ವಿದ್ಯಾರ್ಥಿಗಳು ಮತ್ತು ವೃತ್ತಿ ಜೀವನ ಆರಂಭಿಸೋ ಯುವಕರಿಗೆ ಈ ನಗರ ದುಬಾರಿ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ?
2: ಖಂಡಿತ, ಇದಂತೂ ನೂರಕ್ಕೆ ನೂರು ಸತ್ಯ. ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ 30,000-40,000 ದುಡಿತಾನೆ ಅಂದ್ರೆ ಆತನ ದುಡಿಮೆಯ ಸಿಂಹಪಾಲು ಅವನ ಮನೆ ಬಾಡಿಗೆ ಕಟ್ಟೋದಕ್ಕೆ ಹೋಗ್ಬಿಡತ್ತೆ. ಇನ್ನು ಉಳಿದಿದ್ರಂತಲ್ಲಿ ಅವನ ಖರ್ಚು ವೆಚ್ಚ ಎಲ್ಲವನ್ನ ನೋಡ್ಕೊಂಡು ಅವನ ಜೀವನ ಸಾಗಿಸ್ಬೇಕಂತಂದ್ರೆ ಈ ದುಬಾರಿ ನಗರದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಆದ್ರಿಂದ ಸ್ವಲ್ಪ ಇದ್ರ ಕಡೆ ಗಮನ ಹರಿಸೋದು ಒಳ್ಳೇದು ಅಂತ ಅನ್ಸುತ್ತೆ.
0: ನಾವು ಇವಾಗ ಬರಬೇಕಾದ್ರೆ ಕ್ಯಾಬ್ ಡ್ರೈವರ್ ಒಟ್ಟಿಗೆ ಮಾತಾಡಿದ್ವಿ, ಅವ್ರು ಏನು ಹೇಳಿದ್ರು ಅಂದರೆ ನಾನು ಹುಟ್ಟಿದಾಗಿಂದನೂ ಕೂಡ ಬೆಂಗಳೂರಲ್ಲೇ ಇದ್ದಾನೆ ಅಂತ ಹೇಳಿದರು. ಹಾಗಾದರೆ ಸರ್, ನೀವು ಚಿಕ್ಕೋರಿದಾಗಿಂದನೂ ಆಗಿರುವಂಥ ತುಂಬ ಚೇಂಜ್ ಏನು ಅಂತ ಹೇಳಿದರೆ ಎಲ್ಲ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ಎಲ್ಲ ದುಬಾರಿ ಆಗ್ತಿದೆ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಬೆಂಗಳೂರು ಅನ್ನುವಂಥದ್ದು ಒಂದು ಚಾಕ್ಲೇಟಿಂದ ಹಿಡಿದು ಚಪ್ಪಲ್ವರೆಗೂ ಕೂಡ ಪ್ರತಿಯೊಂದು ಕೂಡ 1,000-2,000 ಹಾಗೆ ತುಂಬ ದುಬಾರಿ ಆಗ್ತಿದೆ ಅಂತ ನಾನು ಹೇಳ್ತೇನೆ.
1: ನಂತರ ಬೆಂಗಳೂರು ಅಂದರೆ ಎಲ್ಲರಿಗೂ ನೆನಪಾಗೋದು ಮೆಟ್ರೋ ವ್ಯವಸ್ಥೆ. ಮೆಟ್ರೋ ಸಂಪರ್ಕ ಯುವ ಜನರಿಗೆ ಬೆಂಗಳೂರನ್ನ ಅನುಭವಿಸುವ ಅಥವಾ ಬದುಕುವ ರೀತಿಯನ್ನು ಬದಲಾಯಿಸುತ್ತಿದೆ ಅಂತ ಅನಿಸುತ್ತಾ?
2: ಖಂಡಿತ, ನನ್ನ ಪ್ರಕಾರ ಮೆಟ್ರೋ ಬೆಂಗಳೂರನ್ನ ಕಿರಿದಾಗಿಸ್ತಿದೆ. ಅಂದರೆ ಈಗ ಮೆಟ್ರೋ ಸೌಲಭ್ಯ ವಿಸ್ತರಣೆ ಆಗ್ತಾ ಇದೆ, ಇದರ ಮೂಲಕ ಬೆಂಗಳೂರನ್ನ ಮೆಟ್ರೋ ಕಿರಿದಾಗಿಸ್ತಿದೆ. ಆದರೆ ಜನಜೀವನವನ್ನು ವಿಸ್ತರಿಸ್ತಾ ಇದೆ, ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅವರ ಸಮಯವನ್ನು ಉಳಿಸಿ ಅವರ ಜೀವನವನ್ನು ವಿಸ್ತರಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ದೇಶದಲ್ಲಿ ಹಲವಾರು ಕಡೆ ಮೆಟ್ರೋ ಉಂಟು. ನಾನಿವಾಗ ಮೊನ್ನೆ ತಾನೇ ಡೆಲ್ಲಿಯಿಂದ ಬಂದಾಗ ಡೆಲ್ಲಿ ಮೆಟ್ರೋಲ್ಲಿ ನಾನು ಪ್ರಯಾಣ ಮಾಡಿ ನನಗೆ ಅಭ್ಯಾಸ ಉಂಟು. ಅದನ್ನು ನೋಡಿದಾಗ ಪ್ರತಿಯೊಂದು ಮೂಲೆಯಿಂದ ಮೂಲೆ ತನಕನೂ ಕೂಡ ಮೆಟ್ರೋ ವ್ಯವಸ್ಥೆ ಅಲ್ಲುಂಟು. ಆದರೆ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಮೆಟ್ರೋ ಅನ್ನೋದು ಊಟದಲ್ಲಿರೋ ಉಪ್ಪಿನಕಾಯಿ ಆಗಿಬಿಟ್ಟಿದೆ ಅಂತ ಹೇಳಿದರೆ ಕೇವಲ ಒಂದು ಸೀಮಿತವಾದಂತಹ ಪ್ರದೇಶದಲ್ಲಿ ಮಾತ್ರ ಮೆಟ್ರೋ ಇದೆ. ಇವಾಗ ನಾನು ಬೆಂಗಳೂರಿಂದ ಏರ್ಪೋರ್ಟಿಗೆ ಹೋಗಬೇಕಂತ ಹೇಳಿದರೆ ಕೇವಲ ನನಗೆ ಬಸ್ಸೋ ಟ್ಯಾಕ್ಸಿನೋ ಅಥವಾ ಬೇರೆ ಏನೋ ಇದೆ, ಮೆಟ್ರೋ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೋಸ್ಕರ ಮೆಟ್ರೋ ವ್ಯವಸ್ಥೆ ಇನ್ನೂ ತುಂಬ ದೊಡ್ಡದಾಗಬೇಕಾಗಿದೆ ಅಂತ ನಾನು ಹೇಳ್ತೇನೆ.
1: ಸರಿ, ಇನ್ನು ಹೊಸದಾಗಿ ಬೆಂಗಳೂರಿಗೆ ಬರೋರು ಕನ್ನಡ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಗೌರವಿಸೋದ್ರ ಜೊತೆಗೆ ಅವರು ಕೂಡ ಸ್ವಾಗತಿಸಲ್ಪಟ್ಟಿದ್ದಾರೆ ಅಂತ ಹೇಗೆ ಭಾವಿಸ್ಬೋದು?
2: ಅದು ಇದಂತೂ ತುಂಬ ಒಳ್ಳೆ ವಿಚಾರ. ಯಾಕೆಂತಂದರೆ ಸ್ಥಳೀಯ ಭಾಷೆ ಗೌರವ ಕೊಡೋದು ಆ ಸ್ಥಳಕ್ಕೆ ಗೌರವ ಕೊಟ್ಟ ಹಾಗೆ. ಈ ಕರ್ನಾಟಕದ ರಾಜಧಾನಿಲಿ ಇದ್ದಾರೆ ಅಂದ ಮಾತ್ರಕ್ಕೆ ಕನ್ನಡದ ಪಂಡಿತರಾಗಬೇಕು ಅಂತೇನಿಲ್ಲ. ದಿನನಿತ್ಯ ಮಾತಾಡುವಂತಹ ಸರಳವಾದ ಸುಲಭವಾದ ಕನ್ನಡ ಬಂದರೂ ಸಾಕು. ಹಾಗಂತ ಬಂದು ಮೊದಲನೇ ದಿನದಿಂದಾನೇ ಕನ್ನಡದಲ್ಲಿ ಮಾತಾಡಬೇಕು ಅಂತಲೂ ಇಲ್ಲ. ಕನ್ನಡ ಮಾತಾಡೋದು ಪ್ರಯತ್ನ ಪಡಿ, ಆ ಪ್ರಯತ್ನಕ್ಕೆ ನಿಮಗೆ ಸಿಗುವಂತಹ ಪ್ರತಿಕ್ರಿಯೆಯೇ ನಿಮಗೆ ಸ್ವಾಗತ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಪ್ರಶ್ನೆಯಲ್ಲೇ ಇದ್ದ ಹಾಗೆನೆ ಸ್ವಾಗತ ಅನ್ನುವಂಥದ್ದು ಅಂದರೆ ಕನ್ನಡಿಗರು ಅಂತ ಹೇಳಿದರೆ ಹೃದಯ ವೈಶಾಲ್ಯತೆಗೆನೆ ತುಂಬ ಫೇಮಸ್ ಆದಂಥವ್ರು. ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ಸ್ವಾಗತಿಸುವಿಕೆ ಅಥವಾ ವೆಲ್ಕಮಿಂಗ್ ಅನ್ನುವಂಥದ್ದು ತುಂಬ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಫಾರಿನ್ ವ್ಯಕ್ತಿ ಆಗಿರ್ಬೋದು, ದೇಶದ ಎಲ್ಲೆಯಿಂದ ಆಗಿರ್ಬೋದು, ಮೂಲೆ ಮೂಲೆಯಿಂದ ಕರ್ನಾಟಕಕ್ಕೆ ಬರುವವರು ಕನ್ನಡ ಗೊತ್ತು ಅಂತಲೇ ಹೇಳ್ತಾರೆ ಹೊರತು, ನಾವು ಯಾವಾಗ ಕರ್ನಾಟಕದವರು ಬೇರೆ ದೇಶಕ್ಕೆ ಹೋಗ್ತೀವೋ ಅವಾಗ ಮಾತ್ರ ನಾವು ಬೇರೆ ಭಾಷೆನ ಕಲಿಬೇಕು, ಅದನ್ನೇ ಆ ಥರ ಮಾಡಬೇಕು ಅಂತ ಕಷ್ಟಪಡ್ತೇವೆ. ಆದರೆ ಯಾವಾಗ ಹೊರಗಿನವರು ಇಲ್ಲಿಗೆ ಬರ್ತಾರೋ ಅವರಿಗೆ ಸ್ವಾಗತಿಸಿಕೆ ಅನ್ನುವಂಥದ್ದು, ವೆಲ್ಕಮಿಂಗ್ ಅನ್ನುವಂಥದ್ದು ನಮ್ಮ ನರ

0: ಗಾಡಿಯಲ್ಲಿ ಹರಿತಾ ಇದೆ, ಆ ಕಾರಣಕ್ಕೋಸ್ಕರ ಆ ಪ್ರಶ್ನೆಗೆ ಉತ್ತರ ನಾವೇನು ಹೇಳುವಂಥದ್ದು.
1: ಹೌದು, ಈಗ ಇಲ್ಲಿರುವ ಜನರು ಕೂಡ ಹೊರಗಡೆಯಿಂದ ಬರೋರನ್ನ ಸ್ವಾಗತಿಸಬೇಕು, ಜೊತೆಗೆ ಹೊರಗಡೆಯಿಂದ ಬರೋರು ಕೂಡ ನಮ್ಮ ಕನ್ನಡವನ್ನು ಗೌರವಿಸಬೇಕು ಅಂತ ಹೇಳ್ತಾ ಈಗ ಕೇಳುಗರಿಗೊಂದು ಪ್ರಶ್ನೆ, ಬೆಂಗಳೂರಿನ ಯುವ ಜನರಿಗೆ ಅತಿದೊಡ್ಡ ಸವಾಲು ಯಾವುದು ಅಂತ ನಿಮ್ಗೆ ಅನಿಸುತ್ತೆ? ಆಪ್ಷನ್ಸ್ ಹೀಗಿವೆ: ಉದ್ಯೋಗ, ಜೀವನ ವೆಚ್ಚ, ಸಂಚಾರ ಮತ್ತು ಪ್ರಯಾಣ, ಮಾನಸಿಕ ಒತ್ತಡ, ಸುರಕ್ಷತೆ. ನಿಮ್ಮ ಸಂದೇಶಗಳನ್ನು 0802281260 ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಿಳಿಸಬಹುದು. ಈಗ ಒಂದು ಹಾಡನ್ನು ಕೇಳಿಕೊಂಡು ಬರೋಣ.

0: ಈಗ ನಾವು ದೈನಂದಿನ ಜೀವನದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನಾವು ಕೇಳಿದೀವಿ, ಇದುವರೆಗೂ ಕೇಳಿದೀವಿ, ಯಾರನ್ನೇ ಕೇಳಿದ್ರು ನನಗೆ, ನಮ್ಮ ಯುವ ಜನರನ್ನು ಕೇಳಿದ್ರೆ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಪಾಲಿಟಿಕ್ಸಿಗೆ ನಂಗೆ ಹೋಗೋಕೆ ಇಷ್ಟ ಇಲ್ಲ, ಹೀಗೆ ಹೇಳ್ತಿರ್ತಾರೆ. ಹೀಗಿದ್ದಾಗ ರಾಜಕೀಯ ಅನ್ನೋದು ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಕೊಡುತ್ತೆ?
1: ನನ್ನ ಪ್ರಕಾರ ಯುವ ಜನರು ನಮ್ಗೆ ಆಸಕ್ತಿ ಇಲ್ಲ ರಾಜಕೀಯದಲ್ಲಿ ಅಂತ ಹೇಳಿದ್ರು ಕೂಡ ರಾಜಕೀಯ ನಾವು ವಾಸಿಸುವ ಪ್ರತಿ ದಿನವೂ ನಮ್ಮ ಜೊತೆಗೆ ಇರುತ್ತೆ ಮತ್ತು ನಮ್ಮ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಯಾಕಂದರೆ ಈಗ ನಾವು ಪಡೆಯೋ ಶಿಕ್ಷಣ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಉದ್ಯೋಗಾವಕಾಶ ಇರ್ಬೋದು, ಎಲ್ಲದರೂ ಹಿಂದೆನೂ ಗೌರ್ಮೆಂಟ್ ಡಿಸಿಷನ್ಸ್ ಇರ್ಬೋದು, ಪಬ್ಲಿಕ್ ಪಾಲಿಸಿ ಆಗಿರ್ಬೋದು, ಅದ್ರ ಪರಿಣಾಮ ಇದ್ದೇ ಇರುತ್ತೆ.
2: ಇವಾಗ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ರಸ್ತೆ ಏನಾದರೂ ಸರಿ ಇಲ್ಲ ಅಥವಾ ಕಸ ಏನಾದರೂ ಹಾಗೆ ಇದೆ ಅಂತ ಹೇಳಿದ್ರೆ ನಾವು BBMP ಅವ್ರು ಕ್ಲೀನ್ ಮಾಡಬೇಕು, ಅವ್ರು ಕ್ಲೀನ್ ಮಾಡಬೇಕು, ಇವ್ರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾನೆ ಇರ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಎಷ್ಟೇ ರಾಜಕೀಯದಿಂದ ದೂರ ಹೋಯ್ತು ಅಂತ ಹೇಳಿದ್ರು ಕೂಡ ರಾಜಕೀಯ ಮಾತ್ರ ನಮ್ಮ ಬೆನ್ನಿಂದ ಬಿದ್ದೇ ಬಿದ್ದಿರುತ್ತೆ ಅಂತ ಹೇಳ್ತಾರೆ.
0: ನಾವು ರಾಜಕೀಯ ಅಂದ್ಬಿಟ್ರೆ ರಾಜಕೀಯ ನಮ್ಮನ್ನು ಬಿಡಲ್ಲ ಅಂತೀರಾ? ಸರಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಮತ ಚಲಾಯಿಸೋದು ಅಷ್ಟೇ ನಮ್ಮ ಕರ್ತವ್ಯನಾ ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಕರ್ತವ್ಯಗಳಿದೆಯಾ ನಮಗೆ?
2: ನಾ ಹೇಳೋದಾಯ್ತು ಅಂತ ಹೇಳಿದ್ರೆ ಮತ ಚಲಾಯಿಸಿ ಅನಾಗರಿಕರಾಗಿ ವರ್ತನೆ ಮಾಡೋದಕ್ಕಿಂತ ಮತ ಚಲಾಯಿಸದೆ ನಾಗರಿಕರಾಗಿ ವರ್ತನೆ ಮಾಡೋದು ತುಂಬ ಉಪಯೋಗ ಅಂತ ನಾ ಹೇಳ್ತೇನೆ.
1: ನನ್ನ ಪ್ರಕಾರ ಮತ ಚಲಾಯಿಸೋದು ಪ್ರಜಾಪ್ರಭುತ್ವದ ಒಂದು ಭಾಗ ಅಷ್ಟೇ. ಅದರಿಂದ ಹೊರತಾಗಿಯೂ ನಮಗೆ ನಾವು ಹೇಗೆ ನಾಗರಿಕರು ಹಕ್ಕುಗಳು ಮುಖ್ಯ ಅಂತ ಹೇಳ್ತೀವೋ ನಮಗೆ ಆದಂತಹ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಇದ್ದೇ ಇರುತ್ತೆ. ಉದಾಹರಣೆಗೆ ಈಗ ಯಾವುದೋ ನಾವು ವಾಸಿಸೋ ಜಾಗದಲ್ಲಿ ರಸ್ತೆ ಸರಿ ಇಲ್ಲ, ಎಲೆಕ್ಟ್ರಿಸಿಟಿ ಸರಿ ಇಲ್ಲ ಅಂದರೆ ಬರೀ ಸರ್ಕಾರನ ದೂರೋದಕ್ಕಿಂತ ನಾವು ಇದಕ್ಕೆ ಏನು ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸೋವಂಥ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸಬೇಕಾಗುತ್ತೆ.
2: ಉದಾಹರಣೆಗೆ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಮತ ಚಲಾಯಿಸಿದ್ ಬಂದ್ಬಿಟ್ಟು ಆಚೆ ಕಡೆ ಇರುವಂತಹ ಆ ಸ್ಕೂಲ್ ಕಾಂಪೌಂಡ್ ಅಲ್ಲೇ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಬೋರ್ಡ್ ಮೊದಲೇ ಹಾಕಿರ್ತಾರೆ, ಅಲ್ಲೇ ಹೋಗಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಪಾನ್ ಪರ ಉಗಿಬೇಡಿ ಅಂತ ಹೇಳಿರ್ತಾರೆ, ಅಲ್ಲೇ ಹೋಗಿ ಪಾನ್ ಪರ ಕುಗಿಯುವಂಥದ್ದು. ಮತ ಚಲಾಯಿಸಿ ಏನು ಉಪಯೋಗ? ಎಲ್ಲ ಕೆಲಸ ಮಾಡ್ತಾನೆ ಇತ್ತು ಅಂತ ಹೇಳಿದ್ರೆ
0: ತುಂಬಾ ಒಳ್ಳೆಯ ಉತ್ತರ. ನಿಮಗೇನಾದರೂ ಬೇರೆ ಯಾವ ಕರ್ತವ್ಯಗಳನ್ನ ಒಬ್ಬ ನಾಗರಿಕ ಪಾಲಿಸಬೇಕು ಅಂತ ಅನಿಸುತ್ತೆ, ಅದನ್ನು ವಾಟ್ಸಪ್ ಸಂದೇಶದ ಮೂಲಕ ಕಳಿಸ್ಬೋದು. ನಾವೀಗ ನೋಡ್ತಿರೋ ಪ್ರಕಾರ ನಮ್ಮ ಪೀಳಿಗೆಯವರು ಆನ್ಲೈನಲ್ಲಿ ಎಷ್ಟು ಬಲವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೋ ಅಷ್ಟು ಬಹಿರಂಗವಾಗಿ ಅಂದರೆ ಸಾಮಾಜಿಕವಾಗಿ ವ್ಯಕ್ತಪಡಿಸೋದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು?
1: ನನ್ನ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಭಾಳ ಸುಲಭ. ಏನೋ ಒಂದು ನಮ್ಗೆ ಅನಿಸಿದನ್ನು ಬರೆದು ಶೇರ್ ಬಟನ್ ಒತ್ತುಬಿಟ್ರೆ ಮುಗೀತು. ಅದೇ ನಾವು ರಿಯಾಲಿಟಿ ಒಂದು ಹೋರಾಟ ಮಾಡಬೇಕು ಅಥವಾ ಏನೋ ಒಂದು ಪ್ರತಿಭಟನೆ ಮಾಡಬೇಕು ಅಥವಾ ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ಅದು ನಮ್ಮ ಸಮಯ ಮತ್ತು ಎನರ್ಜಿಯನ್ನು ಕೇಳುತ್ತೆ. ಹಾಗಾಗಿ ಯುವಕರು ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಭಾಗವಹಿಸ್ತಾರೆ.
2: ನಿಮ್ಮ ಪ್ರಶ್ನೆಗೆ ಉತ್ತರ ಆಗಲೇ ನಮ್ಮ ಜೆನ್ಜಿಯವ್ರು ಕೊಟ್ಟಾಗಿದೆ, ಜೆನ್ಜಿ ಪ್ರೊಟೆಸ್ಟ್ ಅಂತ ಹೇಳಿ ಜಂತರ್ ಮಂತರಲ್ಲಿ. ಆ ಕಾರಣಕ್ಕೋಸ್ಕರ ಜೆನ್ಜಿಯರ್ ಅನ್ನುವಂಥವ್ರು ಹೌದು ಮೊಬೈಲ್ ಎಲ್ಲ ತುಂಬ ಆಕ್ಟಿವ್ ಇರ್ತವೆ, ಜಸ್ಟ್ ನೋಡ್ಬೋದು ಜೆನ್ಜಿ ಪ್ರೊಟೆಸ್ಟಿಂದ ಎಷ್ಟು ಚೇಂಜ್ ಆಯಿತು ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಸ್ ಮಾಡೋಷ್ಟು ತುಂಬ. ಆ ಕಾರಣಕ್ಕೋಸ್ಕರ
0: ನೀವು ಹೇಳೋ ಪ್ರಕಾರ ಸಮಯ ಉಳಿಸೋದ್ರ ಜೊತೆಗೆ ಎಫೆಕ್ಟಿವ್ ಆಗಿ ಹೋಗುತ್ತೆ ಅನ್ನೋದಿರ್ಬೋದು. ಇದಲ್ಲದೆ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ರಾಜಕೀಯ ಮತ್ತು ಆರ್ಥಿಕತೆಯ ಬಗ್ಗೆ ಮಾತಾಡಬೇಕು ಅಂತಂದರೆ ಅದಕ್ಕಿಂತ ಮೊದಲು ಅದರ ಸತ್ಯ ಅಸತ್ಯತೆಗಳನ್ನ ಯಾವ ರೀತಿ ಪರಿಶೀಲನೆ ಮಾಡ್ಬೋದು ಅಂತ ನಿಮ್ಗನ್ಸುತ್ತೆ?
1: ನನ್ನ ಪ್ರಕಾರ ಯಾವುದೇ ಒಂದು ವಿಷಯ ಬಂದಾಗ ಮೊದಲು ನಾವು ಅದ್ರ ಮೂಲ ಯಾವುದು ಅಂತ ನೋಡಬೇಕಾಗುತ್ತೆ. ಅದು ಎಲ್ಲಿಂದ ಬಂದಿದೆ, ಯಾವುದಾದ್ರೂ ಒಂದು ಅಧಿಕೃತ ವೆಬ್ಸೈಟಿಂದ ಬಂದಿದೆಯಾ ಅಥವಾ ಯಾವುದೋ ಒಂದು ನಂಬುವಂತಹ ಒಂದು ನ್ಯೂಸ್ ಚಾನಲ್ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮೂಲಗಳಿಂದ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಾವು ಮೊದಲು ನೋಡಬೇಕಾಗತ್ತೆ. ಜೊತೆಗೆ ಅದು ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಅದನ್ನು ಶೇರ್ ಮಾಡಬೇಕಾಗತ್ತೆ. ಅರ್ಧಂಬರ್ಧ ಓದ್ಕೊಂಡು ಯಾವುದೋ ಒಂದು ಹೆಡ್ಲೈನ್ ಓದ್ಕೊಂಡು ನಾವು ಶೇರ್ ಮಾಡೋದು ತಪ್ಪಾಗತ್ತೆ.
2: ಈಗ AI ಮೂಲಕ ಏನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಡೀಪ್ ಫೇಕ್ ಅನ್ನೋದು ತುಂಬ ನಡೀತಾನೆ ಇರ್ತದೆ. ಆ ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ನಾ ಹೇಳ್ತೇನೆ. ಉದಾಹರಣೆಗೆ ನಾವು ಆಗಿರುವಂತಹ ನ್ಯೂಸ್ ಪೇಪರ್ನ ನೋಡೋದ್ರಿಂದ ಆಗಿರ್ಬೋದು ಅಥವಾ PIB ಪ್ರೆಸ್ ಇನ್ಫಾರ್ಮೇಶನ್ ಆಫ್ ಬ್ಯೂರೋ ಅದನ್ನು ನೋಡೋದ್ರಿಂದ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದೇ ಈಗ ತುಂಬ ರೀತಿಯಾದಂಥ ವೆಬ್ಸೈಟ್ ಇದಾವೆ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಸಂಸ್ಥೆಯಿಂದ ಬಂದಿರ್ತದೋ ಅದನ್ನು ನಾವು ಕರೆಕ್ಟಾಗಿ ಚೆಕ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಉತ್ತರ ಸಿಗ್ತದೆ ಅಂತ ನಾ ಹೇಳ್ತೇನೆ.
0: ಹೌದು, ಅದು ನಿಜ. ನಾವೇನಾದರೂ ಮಾಡೋದಕ್ಕಿಂತ ಮೊದಲು ನಾವೇನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿದ್ರೆ ಅದರ ಪರಿಣಾಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಮುಂದಿನ ಪ್ರಶ್ನೆ ಏನಂತಂದರೆ, ಪ್ರಶ್ನೆಗಳು ಸಾಕು ಅನಿಸುತ್ತೆ, ಜಾಸ್ತಿ ಆಯಿತು ಪ್ರಶ್ನೆಗಳು, ಸಣ್ಣದೊಂದು ಆಟ ಆಡ್ಸೋಣ. ಈ ಆಟ ನಿಮ್ಮಿಬ್ಬರಿಗೂ ಕೂಡ ಮತ್ತು ಕೇಳುಗರಿಗೂ ಕೂಡ. ನಾನು ನಿಮಗೆ 30 ಸೆಕೆಂಡ್ ಕೊಡ್ತೀನಿ, ಹಾಗೆ ಬೆಂಗಳೂರಲ್ಲಿರುವಂಥ ಒಂದು ಸಮಸ್ಯೆಯನ್ನು ಕೊಡ್ತೀನಿ, ಆ ಸಮಸ್ಯೆಗೆ ಈ 30 ಸೆಕೆಂಡಲ್ಲಿ ನೀವು ಏನು ಪರಿಹಾರನ ಕೊಡ್ತೀರಾ ಅಂತ. ಮೊದಲನೇ ಮೊದಲನೇ ಸಮಸ್ಯೆ ಏನಂದರೆ ರಾತ್ರಿ ವೇಳೆಯಲ್ಲಿರುವ ಅಸುರಕ್ಷಿತ ರಸ್ತೆಗಳು. ಎರಡನೇದು ಯುವಜನರ ನಿರುದ್ಯೋಗ. ಮತ್ತು ಮೂರನೇದು ಸಂಚಾರ ದಟ್ಟಣೆ ಅಥವಾ ಸಂಚಾರ ಸಿಕ್ಕು. ಈ ಮೂರಕ್ಕೂ ಉತ್ತರ ಹುಡ್ಕೊಂಡಿರಿ, ಅಷ್ಟರಲ್ಲಿ ನಾವು ವಾಪಸ್ ಬರೋಣ. ಅಲ್ಲಿವರೆಗೂ ನಿಮಗೆ ಬೇಕಾಗಿ ಒಂದು ಹಾಡು ಕೇಳ್ತಾ ಇರಿ.

0: ನಿಮಗೆ ಉತ್ತರ ಹುಡುಕೋದಕ್ಕೆ ಸಾಕಷ್ಟು ಸಮಯ ಸಿಕ್ತು ಅನ್ಕೋತೀನಿ. ಹೇಳಿ ಅನ್ವಿತಾ ಅವರೇ, ನಿಮ್ಮ ಉತ್ತರ ಏನು?
1: ಸುರಕ್ಷತೆಯ ಬಗ್ಗೆ ಬಂದರೆ ಸುರಕ್ಷಿತ ಮಾರ್ಗ ಯೋಜನೆ ಅನ್ನೋದನ್ನು ನಾವು ಪ್ರಾರಂಭಿಸಬೇಕು. ಅಂದರೆ ಎಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದೆಯೋ ಅಂಥ ಒಂದು ಸ್ಥಳಗಳಲ್ಲಿ ಎಮರ್ಜೆನ್ಸಿ ಹೆಲ್ಪ್ ಪಾಯಿಂಟ್ಸ್ ಅನ್ನೋದನ್ನು ಒಂದು ಸ್ಥಾಪಿಸಬೇಕಾಗತ್ತೆ. ಇನ್ನು ಉದ್ಯೋಗ ನಿರುದ್ಯೋಗ ಅಂತ ಬಂದರೆ ತರಬೇತಿಯಿಂದ ವೇತನದವರೆಗೂ ಅಂತ ನಾವು ಕಲ್ತಿರೋ ಜ್ಞಾನಕ್ಕೂ ಬೇಕಾಗಿರೋ ಸ್ಕಿಲ್ಲಿಗೂ ಗ್ಯಾಪ್ ಆಗಿದೆ. ಅದರಿಂದಾಗಿ ಅದಕ್ಕೆ ತಕ್ಕಂಥ ತರಬೇತಿ ಮತ್ತು ತರಬೇತಿ ಮುಗಿದ ನಂತರವೇ ಉದ್ಯೋಗಕ್ಕೆ ಒಂದು ಅವಕಾಶವನ್ನು ನೀಡಬೇಕು. ಜೊತೆಗೇನು ಟ್ರಾಫಿಕ್ ಪ್ರಾಬ್ಲಮ್ ಅಂತ ಬಂದರೆ ಎಲ್ಲರೂ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತ ಹೇಳ್ಬೋದು. ಜೊತೆಗೆ ಕಾರ್ ಪೂಲಿಂಗ್ ಆ್ಯಪನ್ನು ಬಳಸಬೇಕು ಅಂತ ಹೇಳ್ಬೋದು.
0: ಇನ್ನು ಧನ್ಯವಾದ ಅನ್ವಿತಾ ಅವರೇ. ನಾನು ಮುಂದಿನ ಸೆಗ್ಮೆಂಟನ್ನು ಅನ್ವಿತಾ ಅವರಿಗೇನೆ ಮುಂದುವರಿಸೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ.
1: ಇಷ್ಟೊತ್ತು ಪ್ರಜಾಪ್ರಭುತ್ವ, ಯುವಕರ ಒಂದು ಆಸೆಗಳು ಇವುಗಳ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಹಣ, ಉದ್ಯೋಗ, ಫ್ಯೂಚರ್ ಇವುಗಳ ಬಗ್ಗೆ ಮಾತಾಡೋಣ. ನಿಮ್ಮ ಪ್ರಕಾರ ಕಾಲೇಜ್ ವಿದ್ಯಾರ್ಥಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಅಂದರೆ ಏನು?
0: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನು ಯಾರ ಮುಂದೇನೂ ಕೈ ಚಾಚದೆ ನೋಡಿಕೊಂಡ್ರೆ ಅದನ್ನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ನನ್ನ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನು ಅಂತ ಹೇಳಿದರೆ ಆ ಸ್ಟೂಡೆಂಟ್ಗೆ ತನ್ನ ಕಾಲೇಜ್ ಫೀಸ್, ಅದು ಹಾಸ್ಟೆಲ್ ಫೀಸ್, ಅದಾದ್ಮೇಲಿಂದ ತನಗೆ ಬೇಕಾಗಿರುವಂತಹ ಪಾಕೆಟ್ ಮನಿನ ಅಪ್ಪ ಅಮ್ಮನ ಜೊತೆ ಕೇಳಿದೆ ತಾನೇ ತಗೊಳ್ತಿದ್ದೇನೆ ಅಂತ ಹೇಳಿದ್ರೆ ಅದೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇನೆ.
1: ಹೌದು, ಖಂಡಿತವಾಗಿ. ಈಗಿನ ಯುವ ಜನರು ಬಜೆಟ್ಟು, ಉಳಿತಾಯ, ಸಾಲ ಮತ್ತು ತೆರಿಗೆಗಳ ಬಗ್ಗೆ ನಿಜವಾಗ್ಲೂ ಕಲಿತಿದ್ದಾರೆ ಅಂತ ಅನಿಸುತ್ತಾ?
2: ಹೌದು, ಖಂಡಿತವಾಗೂ ಕಲಿತಾ ಇದ್ದಾರೆ. ಆದರೆ ನಾವು ನೂರರಲ್ಲಿ ನೋಡ್ತೋ ಅಂತ ಹೇಳಿದ್ರೆ ನೂರರಲ್ಲಿ ನೂರಕ್ಕೂ ಜನ ಕಲಿತಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಬಜೆಟ್ ಅಂತ ಹೇಳಿದ್ರೆ ಏನು ಅಂತ ಕೇಳುವಂಥದ್ದು ಕೂಡ ಉಂಟು. ಆ ಕಾರಣಕ್ಕೋಸ್ಕರ ಕಲಿತಾ ಇದ್ದಾರೆ ಯುವ ಜನರು, ಆದರೆ ಇನ್ನೂ ಹೆಚ್ಚು ಕಲಿಬೇಕು ಅಂತ ನಾನು ಕೇಳ್ತೇನೆ.
0: ನನ್ನ ಪ್ರಕಾರ ಪ್ರಾರಂಭದಲ್ಲಿ ಅವ್ರು ಕಲ್ತಿರೋದಿಲ್ಲ, ಪಠ್ಯಪುಸ್ತಕ ಏನು ಹೇಳುತ್ತೆ ಅದನ್ನು ಮಾತ್ರ ಕಲ್ತಿರ್ತಾರೆ. ಆದರೆ ಒಂದು ಸಾರಿ ಅವರು ಕಾಂಪಿಟೇಟಿವ್ ವರ್ಲ್ಡ್ಗೆ ಕಾಲಿಟ್ಟರು ಅಂತಂದರೆ ಕ್ರಮೇಣವಾಗಿ ಜಗತ್ತೇ ಅವರಿಗೆ ಅದನ್ನು ಕಲಿಸ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಪ್ರತಿಯೊಬ್ಬರೂ ಅದನ್ನು ಕಲಿಯುವಂತಾಗಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಪದೇ ಪದೇ ಉದ್ಯೋಗ ಬದಲಾಯಿಸೋದು ಅಥವಾ ಹೊಂದಿಕೊಳ್ಳುವ ಒಂದು ಸಾಮರ್ಥ್ಯದ ಸಂಕೇತವಾಗಿ ಕಾಣುತ್ತಾ ಅದು, ಅಥವಾ ಅದು ಅಸ್ಥಿರತೆಯ ಸಂಕೇತನ?
0: ನಾನು ಇದನ್ನು ಅಸ್ಥಿರತೆ ಅಂತ ಒಪ್ಪೋದಿಲ್ಲ. ಯಾಕಂದರೆ ನಾವು ಕಲಿಯೋದಕ್ಕೆ ಬಯಸ್ತೀವಿ. ಪ್ರತಿಯೊಂದನ್ನು ಒಂದೇ ಜಾಗದಲ್ಲಿದ್ದು ಕಲಿಯೋದಕ್ಕಿಂತ ಒಂದೊಂದನ್ನು ಒಂದೊಂದು ಜಾಗದಲ್ಲಿ ಕಲಿತರೆ ನಮಗೆ ಅನುಭವ ಜಾಸ್ತಿ. ಆದ್ದರಿಂದ ಬರೀ ಕಲಿಕೆ ಅಂತ ಅಲ್ಲ, ಸಂಬಳ ಕೂಡ ಇರ್ಬೋದು. ನಮ್ಮ ಜೀವನಕ್ಕೆ ಸಾಕಾಗಷ್ಟು ಆದಾಯ ನಾವೀಗ ಪ್ರಸ್ತುತ ಮಾಡ್ತಾ ಇರೋ ಕೆಲಸದಿಂದ ಸಿದ್ಧ ಇರ್ಬೋದು. ಆದ್ದರಿಂದ ನಾವು ಬದಲಾಯಿಸೋ ಸಂದರ್ಭ ಬರ್ಬೋದು. ಆದ್ದರಿಂದ ಇದನ್ನು ಅಸ್ಥಿರತೆ ಅಂತ ಹೇಳೋದಕ್ಕಿಂತ ಅವಶ್ಯಕತೆ ಅಂತ ಹೇಳೋದು ಉತ್ತಮ ಅಂತ ನನಗನ್ಸುತ್ತೆ.
2: ಇವಾಗ ನೋಡೋಣ, ಯಾಕೆ ಉದ್ಯೋಗನ ಬದಲಾಯಿಸ್ತಾರೆ? ಯಾಕೆ ಅಂತ ಹೇಳಿದ್ರೆ, ಒಂದು, ಅವ್ರು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ಅವ್ರ ಎಂಪ್ಲಾಯರಿಂದನೋ ಅಥವಾ

0: ಬಾಸಿಂದನೂ ಏನೋ ಕಿರುಕುಳ ಆಗ್ತಾ ಇರುವಂಥದ್ದು. ಎರಡನೇದು ಏನಾಗಿರ್ತದೆ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡೋ ಜಾಗ ಹಾಗೂ ಅವ್ರು ಇರುವಂತಹ ಜಾಗ ತುಂಬ ದೂರ ದೂರ ಇರ್ಬೋದು. ಮೂರನೇದು ಏನಾಗಿರ್ತದೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ಅನ್ನುವಂಥದ್ದು ತುಂಬ ದೂರ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಈ ಕಾರಣಗಳಿಂದ ಉದ್ಯೋಗನ ಬದಲಾಯಿಸ್ತಾರೆ. ಅದನ್ನು ಬಿಟ್ಟರೆ ಅಸ್ಥಿರತೆ ಅಥವಾ ಸ್ವಾವಲಂಬನೆ ಅನ್ನುವಂಥದ್ದು ಬರಲ್ಲ ಅಂತ ನಾನು ಹೇಳ್ತೇನೆ.
1: ಹಾಗಾದರೆ ಉದ್ಯೋಗ ಬದಲಾಯಿಸೋಕ್ಕೆ ಅವರವ್ರದೇ ಆದ ಪರ್ಸ್ನಲ್ ಕಾರಣಗಳಿರುತ್ತೆ ಅಂತ ನೀವು ಹೇಳ್ತೀರಾ. ಈಗ ವೇತನ ಇಲ್ಲದ ಒಂದು ಇಂಟರ್ನ್ಶಿಪ್ಗಳು ಅನ್ಫೇರ್ ಅನಿಸುತ್ತಾ ಅಥವಾ ಅವು ಕೂಡ ಕಲಿಕೆಯ ಅಗತ್ಯ ಅಂತಾನ?
0: ಈಗ ನಾವು ಸ್ಟೂಡೆಂಟ್ಸ್ ಆಗಿ ಯಾವುದೇ ಚಿಕ್ಕ ಕೆಲಸ ಮಾಡಿದ್ರು ಅಷ್ಟೇ, ಈಗ ಕಾಂಪಿಟೇಷನ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಕೂಡ ಪ್ರೈಸ್ ಮನಿ ಬೇಕು ಅಂತ ಕೇಳ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಇಂಟರ್ನ್ಶಿಪ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ಟೈಪೆಂಡ್ ಅನ್ನುವಂಥದ್ದು ನಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಅಂದ ಮಾತ್ರಕ್ಕೆ ಸ್ಟೈಪೆಂಡೇ ಬೇಕೇ ಬೇಕು ಅಂತಲ್ಲ, ಆದರೆ ಕೊಟ್ಟರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೇನೆ.
2: ಬಹುಶಃ ಕೊಡಬೇಕಾದದ್ದು ಪ್ರತಿಯೊಂದು ಕಂಪನಿಯ ಧರ್ಮ ಅಂತ ನಾನು ಹೇಳ್ತೇನೆ. ಯಾಕೆಂತಂದರೆ ಆ ವಿದ್ಯಾರ್ಥಿ ಅಥವಾ ಕಲಿಕಾರ್ಥಿಯಿಂದ ಆ ಕಂಪನಿಗೆ ಸಿಕ್ಕಂತಹ ಕೊಡುಗೆಗೆ ಆ ಪ್ರತಿಫಲ ಕೊಟ್ಟರೆ ಆ ವಿದ್ಯಾರ್ಥಿಗೂ ಸಹಾಯ ಆಗುತ್ತೆ. ಹಾಗೆ ಆ ವಿದ್ಯಾರ್ಥಿ ಕಂಪನಿ ಬಗ್ಗೆ ಹೊರಗಡೆ ಹೇಳಿದಾಗ ಆ ಕಂಪನಿಗಿರೋ ಗುಡ್ ವಿಲ್ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
1: ಹಾಗಾಗಿ ವೇತನಗಳನ್ನು ಕೊಟ್ಟರೆ ವಿದ್ಯಾರ್ಥಿಗಳ ಆರ್ಥಿಕ ಸ್ವಾವಲಂಬನೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈಗ ಯುವ ಜನರು ವೃತ್ತಿಯನ್ನು ಆಯ್ಕೆ ಮಾಡುವಾಗ ಅವರು ಆದಾಯವನ್ನು ನೋಡಬೇಕಾ, ಆಸಕ್ತಿಯನ್ನು ನೋಡಬೇಕಾ, ಅಥವಾ ಸಾಮಾಜಿಕ ಪರಿಣಾಮವನ್ನು ನೋಡಬೇಕಾ, ಅಥವಾ ಇವೆಲ್ಲದರ ಸಮತೋಲನವನ್ನು ನೋಡಬೇಕಾ?
2: ಸಮತೋಲನ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಆದಾಯದ ಹಿಂದೆ ಓಡಿದ್ರೆ ಆಸಕ್ತಿಯನ್ನು ಕಳ್ಕೊಳ್ತೀವಿ. ಆಸಕ್ತಿ ಇಲ್ಲದಿರೋ ಆದಾಯ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ. ಬರೀ ಆಸಕ್ತಿನ ನೋಡ್ತಾ ಹೋದರೆ ಅದರಲ್ಲಿ ಹೆಚ್ಚಿನ ಆದಾಯ ಇಲ್ಲದೇ ಇರ್ಬೋದು, ಅದರಿಂದ ನಮ್ಮ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ಬೋದು. ಆಸಕ್ತಿನೂ ಇದೆ, ಆದಾಯನೂ ಇದೆ, ಆದರೆ ಆ ಕೆಲಸ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ ಅಂದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಆದ್ದರಿಂದ ನಮ್ಮ ಕೆಲಸದಲ್ಲಿ ಆಸಕ್ತಿ ಇರಬೇಕು, ಆ ಕೆಲಸ ನಮಗೆ ಆದಾಯವನ್ನು ಕೊಡಬೇಕು ಮತ್ತು ಅದು ಸಮಾಜಕ್ಕೆ ಒಳ್ಳೆಯ ಪರಿಣಾಮವನ್ನು ಕೂಡ ಕೊಡಬೇಕು ಅಂತ ನಾನು ಹೇಳ್ತೀನಿ.
0: ಈ ಉಷಾ ಅವರು ಹೇಳಿದ್ದಕ್ಕೆ ಒಂದು ಉದಾಹರಣೆ ಕೊಡೋದಾಯಿತು ಅಂತ ಹೇಳಿದ್ರೆ, ನಾನು ಈಗ ನನಗೆ ಡಿಫೆನ್ಸಿಗೆ ಸೇರಬೇಕು ಅಂತೇಳಿ ತುಂಬ ಆಸೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಇಂಜಿನಿಯರಿಂಗ್ ಇರೋದ್ರಿಂದ ಅವರೆಲ್ಲ ಐ ಟಿ ಕಂಪನಿಗಾಗಿರ್ಬೋದು ಅಲ್ಲಿಗೋ ಆಚೆ ಕಡೆ ಹೋಗ್ತಾ ಇರ್ತಾರೆ. ಆದರೆ ನನಗೆ ಅಲ್ಲಿ ಆಸಕ್ತಿ ಇಲ್ಲ, ಆದರೆ ಅಲ್ಲಿ ಆದಾಯ ತುಂಬ ಇದೆ. ನನಗೆ ಡಿಫೆನ್ಸಲ್ಲಿ ಆಸಕ್ತಿನೂ ಇದೆ, ಆದಾಯನೂ ಇದೆ, ಆದರೆ ಐ ಟಿ ಕಂಪನಿಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಆದಾಯ ಸ್ವಲ್ಪ ಕಡಿಮೆನೆ. ಅಂದ ಮಾತ್ರಕ್ಕೆ ಆಸಕ್ತಿ ಇಲ್ದಿರೋ ಜಾಗದಲ್ಲಿ ಆದಾಯಕ್ಕೋಸ್ಕರ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ. ಆ ಕಾರಣ ಆಸಕ್ತಿಯಲ್ಲಿದೆಯೋ ಆದಾಯ ಖಂಡಿತ ಅಲ್ಲಿ ಇದ್ದೇ ಇರ್ತದೆ.
1: ಹಾಗಾಗಿ ಎಲ್ಲದರ ಸಮತೋಲನ ಬಹಳ ಮುಖ್ಯ ಅಂತ ಹೇಳ್ತೀರಾ.
0: ಹೌದು.
1: ಈಗ ಬಹಳ ಬೇಗ ಯಶಸ್ವಿ ಆಗಬೇಕು ಎಂಬ ಒತ್ತಡ ಯುವ ಜನರ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತಿದೆ ಅಂತ ಅನ್ಸುತ್ತಾ?
0: ಆತ್ಮವಿಶ್ವಾಸವನ್ನು ಹಾಳೇನು ಮಾಡೋದಿಲ್ಲ, ಆದರೆ ಅದು ಏನು ಮಾಡುತ್ತೆ ಅಂತ ಹೇಳಿದರೆ ಯುವ ಜನರನ್ನು ಜಾಸ್ತಿ ಬೇರೆ ಬೇರೆ ದಾರಿಗಳಿಗೆ ಹೋಗೋದಕ್ಕಿಂತ ಒಂದೇ ದಾರಿಯಲ್ಲಿ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಅಂದ್ಕೊಳ್ತೇನೆ.
2: ಅದು ನಿಜಾನೇ, ಆದರೆ ಇದನ್ನು ನಾನು ಪೂರ್ತಿಯಾಗೂ ಒಪ್ಪೋದಿಲ್ಲ. ಯಾಕಂತಂದರೆ ಅವರು ಮಾಡೋ ಪ್ರಯತ್ನಗಳಲ್ಲೆಲ್ಲ ಒಂದಾದ ಮೇಲೆ ಒಂದು ಸಕ್ಸಸ್ ಸಿಗ್ತಾ ಹೋದರೆ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಸೋಲಿನ ಮೇಲೆ ಸೋಲು, ಎರಡು ಮೂರು ಸೋಲು ಸಿಕ್ಕರೂ ಸಾಕು, ಅವರ ಆತ್ಮವಿಶ್ವಾಸ ಕುಗ್ಗಿಬಿಡುತ್ತೆ. ಆದ್ದರಿಂದ ಒತ್ತಡ ನನಗಿದನ್ನು ಪೂರ್ತಿಯಾಗಿ ಆ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ, ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ. ಸಂದರ್ಭದ ಮೇಲೆ ಬೆಳೋದಕ್ಕೆ ಇಷ್ಟಪಡ್ತೀನಿ.
0: ಈಗ ನಾವು ಹುಷಾರು ಹೇಳಿದಾಗೆ ಸೋಲು ಸೋಲು ಸೋಲು, ಈಗ ಪ್ರಪಂಚದಲ್ಲಿ ನಾವು ಕಾಣುವಂತಹ ಈಗ ಇಂಪಾರ್ಟೆಂಟ್ ಫೇಮಸ್ ಪರ್ಸನಾಲಿಟೀಸ್ ಯಾರು ಅಂತ ಹೇಳ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸೋಲನ್ನು ಅನುಭವಿಸೋರೆ ಆಗಿರ್ತಾರೆ. ಆ ಕಾರಣ ಸೋಲು ಅನ್ನುವಂಥದ್ದು ನಮ್ಮ ಗೆಲುವಿನ ಸೋಪಾನ ಆಗಿರ್ತದೆ. ಯಾವುದೇ ಸೋಲು ಬಂದ್ರೂ ಅದನ್ನ ಕುಗ್ದೆ ಹಿಗ್ದೆ ಎಲ್ಲನೂ ಖುಷಿಯಿಂದ ಸ್ವಾಗತಿಸ್ತಾ ಯುವಜನತೆ ಯಾವುದೇ ರೀತಿಯಾದಂತಹ ಸೋಲನ್ನು ಹಿಮ್ಮೆಟ್ಟಿ ಯಶಸ್ಸನ್ನ ಗೆಲ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ.
1: ಒತ್ತಡ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಾರ್ದು ಅಂತ ಹೇಳ್ತಾ, ಈಗ ನಾವು ಹಣದ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮಗೆ ಈಗ 1000 ಒಂದು ಸವಾಲಿದೆ. ಈ ತಿಂಗಳು ನಿಮಗೆ 1000 ಸಿಕ್ಕರೆ ಅದನ್ನು ನೀವು ಉಳಿತಾಯ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ, ಅಥವಾ ನಿಮ್ಮ ಅನುಭವಕ್ಕಾಗಿ ಅಥವಾ ಸುತ್ತಾಡಕ್ಕೆ ಖರ್ಚು ಮಾಡ್ತೀರಾ, ಕಲಿಕೆಗೆ ಬಳಸ್ತೀರಾ, ಅಥವಾ ಯಾರಿಗಾದರೂ ಹೆಲ್ಪ್ ಮಾಡ್ತೀರಾ? ಇದನ್ನು ಈ ಪ್ರಶ್ನೆಗೆ ನಾವು ಉತ್ತರಗಳನ್ನು ಕೇಳುಗರು ಕೂಡ ಸಂದೇಶಗಳ ಮೂಲಕ ಕಳುಹಿಸ್ಬೋದು. ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಆಗ್ಲೇ ಕೇಳಿದ ಕ್ವಶನ್ಗೆ ಏನ್ ನಿಮ್ ಉತ್ತರ ಕುಸುಮ?
1: ಈಗ 1,000 ರೂಪಾಯಿ ಸಿಕ್ತು ಅಂತ ಹೇಳಿದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇವೆ, ಆ ಕಾರಣ ಕ್ಯಾಬಿಗೆ ಹೋಗುತ್ತೆ, ಇನ್ನೊಂದು ರೀಚಾರ್ಜ್ ಮಾಡಿಸ್ತು ಅಂತ ಹೇಳಿದ್ರೆ ದುಡ್ಡೇ ಖಾಲಿಯಾಗಿ ಹೋಗುತ್ತೆ, ಇನ್ನೆಲ್ಲಿ ಉಳಿಯುತ್ತೆ 1,000 ರೂಪಾಯಿ?
2: ತುಂಬಾ ದೊಡ್ಡ ಅಮೌಂಟ್ ಹೇಳ್ಬಿಟ್ರೆ ನವಿತಾ ಅವರೇ, ನನಗೆ ಕಷ್ಟ ಆಗ್ತಿದೆ ಹೇಗೆ ವಿಂಗಡಿಸ್ಬೇಕು ಅಂತ. ಆದರೂ ಒಬ್ಬ ನಿಷ್ಠಾವಂತ ವಿದ್ಯಾರ್ಥಿಯಾಗಿ, ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ನನಗೆ ಸಿಕ್ಕಿರೋ 1,000 ರೂಪಾಯಿನ 5 ಭಾಗ ಮಾಡ್ತೀನಿ. ನೀವು ಯಾವ ಲಿಸ್ಟ್ ಹೇಳಿದ್ರಲ್ಲ ಆ ಎಲ್ಲ ಲಿಸ್ಟ್ಗೂ 250 ರೂಪಾಯಿ 250 ರೂಪಾಯಿ ಅಲ್ಲ 200 ರೂಪಾಯಿ ಕೊಡ್ತೀನಿ.
0: ಈಗ 1,000 ರೂಪಾಯಿ ಅಂತೂ ಕೊಡಲ್ಲ, ಆದರೆ ಅದನ್ನು ಸಿಕ್ಕಿದ್ರೆ ನೀವೇನು ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೋಗೋಣ.
1: ಇವಾಗ ಹಾಗೆ ಹೋಗ್ತಾ ವಿಭಿನ್ನ ಅಭಿಪ್ರಾಯಗಳನ್ನು ಒಳಗೊಂಡಂತೆ ಒಂದು ಸ್ವಲ್ಪ ಸಂದೇಶಗಳನ್ನು ಹೊಂದಿದ್ದೇವೆ. ಆ ಕಾರಣಕ್ಕೋಸ್ಕರ ನಾನು ಒಂದೊಂದು ಕ್ವಶನ್ಸನ್ನು ಕೇಳ್ತಾ ಹೋಗ್ತೇನೆ, ಆ ಕ್ವಶನ್ಸ್ದು ಅಥವಾ ಒಂದು ಸೆಂಟೆನ್ಸನ್ನು ಹೇಳ್ತಾ ಹೋಗ್ತೇನೆ, ಅದ್ರ ಪೂರ್ಣ ನೀವು ಮಾಡಬೇಕು ಅಂತ ಆಲಿಸುವಂತಹ ಎಲ್ಲ ಕೇಳ್ತಾ ನಿಮಗೂ ಕೂಡ ಕೊಡ್ತಾ ಇದ್ದೇನೆ. ಸೊ ಮೊದಲನೇದೇನು ಅಂತ ಹೇಳಿದ್ರೆ, ಯುವ ಜನರಿಗೆ ಬೇಕಾಗಿರೋದು
0: ಉತ್ತಮ ಅವಕಾಶ, ಉತ್ತಮ ಉದ್ಯೋಗ.
1: ಎರಡನೇದು, ನಿರ್ಧಾರ ಕೈಗೊಳ್ಳುವವರು ಮಾಡಬೇಕಾದದ್ದು
0: ಯುವ ಜನರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕ ನೀತಿಗಳನ್ನು ತಯಾರಿಸ್ಬೇಕು.
1: ಮೂರನೇದು ಏನಂತ ಹೇಳಿದ್ರೆ, ಯುವ ನಾಗರಿಕರಾದ ನಾವು ಮಾಡುವುದೇನೆಂದ್ರೆ,
2: ನಮ್ಮ ಸ್ವಂತ ಗುರುತು ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳದೇನೆ ಹೊಸ ಇತಿಹಾಸವನ್ನು ಸೃಷ್ಟಿಸ್ತೀವಿ.
1: ಸೊ ಮುಂದೆ ಹೋಗ್ತಿದ್ದೇವೆ ರಾಪಿಡ್ ಫೈರ್ಗೋಸ್ಕರ. ಎಲ್ಲ ಕೇಳುಗರು ಸ್ವಲ್ಪ ಚುರುಕಾಗಿ ಕುತ್ಕೊಳ್ಳಿ, ಪಟಪಟ ಅಂತ ಹೇಳಿ ಕ್ವಶನ್ಸ್ಗೆ ಬರ್ತಾ ಹೋಗ್ತದೆ, ಪಟಪಟ ಅಂತ ಹೇಳಿ ನೀವು ಉತ್ತರ ಹೇಳಿ.
2: ಈಗ ರಾಪಿಡ್ ಫೈರ್, ಒಂದೊಂದು ಪ್ರಶ್ನೆಗೆ ಒಂದೊಂದು ಪದ ಅಥವಾ ಒಂದೊಂದು ವಾಕ್ಯದಲ್ಲಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಿ. ಬೆಂಗಳೂರು ಅಂತ ಅಂದ್ರೆ ಬೆಂಗಳೂರನ್ನ ವಿವರಿಸೋ ಒಂದು ಪದ.
1: ನಾ ಹೇಳೋದಾಯ್ತು ಅಂದ್ರೆ ಕಲ್ಪವೃಕ್ಷ.
0: ಯುವ ಜನರ ಕನಸುಗಳ ನಗರ.
1: ವೀಕ್ಷಕರೇ ನೀವು
2: ತುಂಬಾ ಒಳ್ಳೆ ಉತ್ತರ, ನಿಮ್ಮ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಎರಡನೇ ಪ್ರಶ್ನೆ, ಪ್ರತಿಯೊಬ್ಬ ಯುವಕನು ಕಲಿಯಬೇಕಾದಂತ ಒಂದು ಕೌಶಲ್ಯ.
0: ನಾಯಕತ್ವ,
1: ಪ್ರಜಾಪ್ರಭುತ್ವ.
2: ನಿಮ್ಮ ಉತ್ತರ, ವೇತನವೇ ಅಥವಾ ತೃಪ್ತಿಯೇ?
1: ನನಗಂತೂ ತೃಪ್ತಿ ಅಪ್ಪ.
0: ಎರಡು.
2: ಅಬ್ಬಾ, ಇದಂತೂ ಒಳ್ಳೆ ಉತ್ತರ. ನಿಮ್ದು, ಸ್ಥಿರತೆನೆ ಅಥವಾ ಹೊಸ ಪ್ರಯೋಗನ?
1: ನನಗಂತೂ ಹೊಸ ಪ್ರಯೋಗ ಅಪ್ಪ.
0: ಜವಾಬ್ದಾರಿಯೊಂದಿಗಿನ ಪ್ರಯೋಗ.
2: ಚರ್ಚೆ ಅಥವಾ ಸಂವಾದ?
0: ಸಂವಾದ.
1: ನನಗೆ ಚರ್ಚೆ ಸಂವಾದ ಎರಡು ಬೇಕು ಅಂತ ಹೇಳ್ತೇನೆ. ನಿಮ್ಮ ಮುಂದಿದೆ ಇವಾಗ ಸಾಂಗ್.

0: ಒಂದು ಸುಂದರ ಸಾಂಗ್ ಅನ್ನ ಕೇಳಿ ನಮಗೆ ಸುಂದರವಾದಂತಹ ಸಂದೇಶ ಕಳಿಸಿರುವಂತಹ ಗೀತಾ ಜೋಶಿ ಅವರಿಗೆ ತುಂಬಾ ಥ್ಯಾಂಕ್ಸ್.
1: ಈಗ ನಾವು ರಾಪಿಡ್ ಫೈರ್ ನ ಮುಂದುವರ್ಸೋಣ. ಯುವ ಜನರು ತ್ಯಜಿಸಬೇಕಾಗಿರೋ ಒಂದು ಅಭ್ಯಾಸ ಯಾವುದು?
0: ನನಗನಿಸುತ್ತೆ ಮಾದಕ ವಸ್ತುಗಳನ್ನ ಇರುವಂತಹ ವ್ಯಸನನ ತ್ಯಜಿಸಬೇಕು ಅಂತ ನಾ ಹೇಳ್ತೇನೆ.
2: ಒತ್ತಡವನ್ನು ತೆಗೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು.
1: ತುಂಬಾ ಒಳ್ಳೆ ಉತ್ತರ. ಯುವ ಜನತೆ ಬೆಳೆಸ್ಕೊಳ್ಬೇಕಾಗಿರೋ ಒಂದು ಅಭ್ಯಾಸ?
2: ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು, ನಿರಂತರ ಕಲಿಕೆ.
0: ನಾನು ಹೇಳುವಂಥದ್ದು ಸ್ವಚ್ಛತೆ ಕಡೆಗೆ ಆದ್ಯತೆಯನ್ನು ಕೊಡುವಂಥದ್ದು.
1: ನೀವೇನಾದರೂ ಬೆಂಗಳೂರಿನ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು, ಅಂದರೆ ಯುವ ಜನತೆ ಬಗೆಹರಿಸ್ಬೋದು ಅಂತಂದರೆ ಅದು ಯಾವ ಸಮಸ್ಯೆ?
2: ಕಸ ವಿಲೇವಾರಿ.
0: ನನ್ನ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಬಗ್ಗೆ ಹೇಳೋದಂದ್ರೆ, ಅಂದರೆ ವಾರದಲ್ಲಿ ಒಂದು ದಿನ ಆದ್ರೂ ನಾವು ಸಾರ್ವಜನಿಕ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾಫಿಕ್ ಅಥವಾ ಪೊಲ್ಯೂಷನ್ ಕಡಿಮೆ ಮಾಡ್ಬೋದು ಅಂತ ನಾ ಹೇಳ್ತೇನೆ.
1: ಈಗ ನಾನೊಂದು ವಾಕ್ಯ ಹೇಳ್ತೀನಿ, ಅದನ್ನು ಪೂರ್ಣಗೊಳಿಸಿ. ಭವಿಷ್ಯವು ಅವರದ್ದಾಗಿರುತ್ತದೆ, ಯಾರು
0: ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು
2: ತಂತ್ರಜ್ಞಾನವನ್ನ ಸರಿಯಾಗಿ ಬಳಸ್ಕೊಳ್ತಾರೋ.
1: ಒಳ್ಳೆ ಉತ್ತರ. ಇಲ್ಲಿಗೆ ನಮ್ಮ ರಾಪಿಡ್ ಫೈರ್ ಮುಕ್ತಾಯವಾಗಿದೆ. ಆಗಲೇ ಅನ್ವಿತಾ ಅವರು ಒಂದು ಪ್ರಶ್ನೆ ಕೇಳಿದರು.

0: ರೂಪಾಯಿ ಕೊಟ್ರೆ ಏನ್ ಮಾಡ್ತೀರಾ? 1,000 ರೂಪಾಯಿ ಅನ್ನೋದು ಬರೀ ಸಂಖ್ಯೆ ಅಷ್ಟೇ, ಹಣ ಬಂದ್ರೆ ಏನ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಚಂದ್ರಶೇಖರ್ ಕುಮಾರ್ ಪಾರ್ಕ್ ಅನ್ನೋರು ತುಂಬಾ ಒಳ್ಳೆ ಉತ್ತರ ಕಳಿಸಿದ್ದಾರೆ. ಏನಂತಂದ್ರೆ, ಎಷ್ಟೇ ಹಣ ಬಂದರೂ ಅದನ್ನು ಬ್ಯಾಂಕ್ನಲ್ಲಿಟ್ಟು ಸಮಯ ಸಂದರ್ಭ ನೋಡಿ ಖರ್ಚು ಮಾಡ್ತೀವಿ ಅನ್ನೋದು. ಇದು ನಿಜಕ್ಕೂ ತುಂಬ ಒಳ್ಳೆಯ ಉತ್ತರ. ಈ ಥರ ಸಂದೇಶಗಳು, ಸಲಹೆಗಳನ್ನು ಪಾಲಿಸೋದ್ರಿಂದ ಪ್ರತಿಯೊಬ್ಬರಿಗೂ ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಹಾಗೆಯೇ ನಂಜನಗೂಡು ತಾಲೂಕಿಂದ ಸಿಂಧುಳ್ಳಿ ಗ್ರಾಮದ ಒಬ್ಬರು SM ಮಹೇಶ್ ಅನ್ನೋರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ಮನುಷ್ಯ ಹಣದ ಹಿಂದೆ ಓಡ್ತಾ ಓಡ್ತಾ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂತ. ನೀವು ಮಾತ್ರ ಬೆಂಗಳೂರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಹಣ ಇಲ್ಲದೆ ಏನ್ ಮಾಡ್ಲಿಕ್ಕಾಗ್ತದೆ? ಹಣ ಅಂತ ಹೇಳಿದ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಕೇಳಿದ್ದೇವೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹಣದಿಂದ ಓಡ್ತಾ ಇದ್ದಾರೆ, ಹಾಗೆ ಮಾನಸಿಕ ಖಿನ್ನತೆಗೆ ತುಂಬಾ ಒಳಗಾಗಿದ್ದಾರೆ. ನಿಮ್ಮ ಈ ಉತ್ತರಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮ ಅಂತ್ಯಕ್ಕೆ ಬಂದಿದೆ. ಆ ಕಾರಣಕ್ಕೋಸ್ಕರ ನಾವು ಒಟ್ಟಾಗಿ ಹೇಳ್ತಾ,
2: ವಿಭಿನ್ನ ಹಿನ್ನೆಲೆಗಳು, ಒಂದೇ ಆಶಯಗಳು, ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು.
1: ಧನ್ಯವಾದಗಳು.
0: ಧನ್ಯವಾದಗಳು.

ಸ್ಟುಡಿಯೋ ಸಮಯ ಆಗಿದೆ 4:57:47 ಸ್ನೇಹಿತರೆ, ಇಷ್ಟೊತ್ತು ನೀವು ಕೇಳಿದಂತಹ ಕಾರ್ಯಕ್ರಮ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ಪ್ರಸ್ತುತ ಪಡಿಸಲಾಗಿತ್ತು. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆಗಿದೆ ಅಂತ ಭಾವಿಸ್ತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು, ವಿದ್ಯಾರ್ಥಿಗಳು ಕೊಟ್ಟಂತಹ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರ 101.3 MHz ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗಿದೆ. ಈ ವಂಡರ್ಫುಲ್ ವೆಡ್ನೆಸ್ಡೇಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಕುಸುಮ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದಷ್ಟು ಪೆಪ್ಪಿ ಹಾಗೆ ಮಧುರವಾದ ಹಾಡುಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಇವತ್ತೇನು ವಿಷಯ ಮಾತಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ನಾವು ಏನಾದರೂ ಒಂದು ಸಾಮಗ್ರಿಯನ್ನು ಖರೀದಿ ಮಾಡಬೇಕು ಅಂದರೆ ಮೊದಲೆಲ್ಲ ಮನೆ ಹತ್ರ ಇರುವಂಥ ಅಂಗಡಿಗಳಿಗೆ ಹೋಗ್ತಾ ಇದ್ವಿ ಅಥವಾ ಮಾರ್ಕೆಟ್ಗೆ ಹೋಗ್ತಿದ್ವಿ. ಬಟ್ ಈಗ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ಅದರ ಜೊತೆಗೆ ಆಫ್ಲೈನ್ ಶಾಪಿಂಗ್ ಕೂಡ ಮಾಡ್ತಾನೆ ಇರ್ತೀವಿ. ಮನೆಗೆ ಬೇಕಾಗುವಂತಹ ದಿನಸಿಯಿಂದ ಅಂದರೆ ಗ್ರೋಸರಿಯಿಂದ ಡೈರಿ ಪ್ರಾಡಕ್ಟ್ಸ್ ಆಗಬಹುದು, ಫ್ರೂಟ್ಸ್ ಆಗ್ಬೋದು, ಹಣ್ಣು ತರಕಾರಿಗಳು, ಹಾಗೆ ಪ್ಯಾಕೇಜ್ ಸ್ನ್ಯಾಕ್ಸ್ ಏನಿದೆ ಅದಾಗಬಹುದು, ಹಾಗೆ ಹೌಸ್ ಹೋಲ್ಡ್ ಐಟಮ್ಸ್ ಆಗ್ಬೋದು, ಪರ್ಸನಲ್ ಕೇರ್ಗೆ ಸಂಬಂಧಪಟ್ಟಂಥ ವಸ್ತುಗಳಾಗ್ಬೋದು, ಎಲ್ಲ ಅಗತ್ಯ ವಸ್ತುಗಳು, ಎಲ್ಲ ಎಸೆನ್ಷಿಯಲ್ಸ್ನ ನಾವು ಒಂದೇ ಒಂದು ಕಡೆ ಶಾಪ್ ಮಾಡ್ತೀವಿ. ಅದೆಲ್ಲವೂ ಕೂಡ ಒಂದೇ ಒಂದು ಜಾಗದಲ್ಲಿ ಸಿಗುತ್ತೆ ಅಂದರೆ ಅದು ಸೂಪರ್ ಮಾರ್ಕೆಟ್. ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸೂಪರ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ಆ್ಯಂಡ್ ನೀವು ಸೂಪರ್ ಮಾರ್ಕೆಟ್ಗೆ ಹೋಗುವಾಗ ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಾ ಇಂತಿಂಥ ವಸ್ತುಗಳು ಬೇಕು ಅಂತ, ಅಥವಾ ಸುಮ್ಮನೆ ಹಾಗೆ ಹೋಗಿ ಅಲ್ಲಿ ಒಂದು ರೌಂಡ್ ಹೊಡಿತಾ ಹಾಗೆ ಯಾವ ವಸ್ತುಗಳು ಬೇಕು, ಯಾವ ಸಾಮಾನುಗಳು ಮನೆಗೆ ಬೇಕಾಗಿದೆ ಅಂತ ಸೆಲೆಕ್ಟ್ ಮಾಡಿ ತಗೊಳ್ತೀರಾ, ಅಥವಾ ಒಂದು ಐಟಮ್ಗೆ ಅಂತ ಮಾತ್ರ ಹೋಗಿ ಎಷ್ಟೋ ಐಟಮ್ಸ್ನ ತೊಗೊಂಡು ವಾಪಸ್ ಮನೆಗೆ ಬಂದಿದ್ದೀರಾ, ಇಂತಹ ಸ್ಟೋರಿಗಳೆಲ್ಲ ಇರುತ್ತೆ ಅಲ್ವಾ, ಇಂತಹ ಘಟನೆಗಳು ನಡೆದಿರುತ್ತೆ. ಸೂಪರ್ ಮಾರ್ಕೆಟ್ಗೆ ಒಂದೇ ವಸ್ತು ತೊಗೊಳೋದಕ್ಕೆ ಅಂತ ಹೋದರೂ ಸಹ ಒಂದಷ್ಟು ವಸ್ತುಗಳನ್ನ ನಾವು ಬ್ಯಾಗ್ನಲ್ಲಿ ಹಾಕ್ಕೊಂಡು ಬರಬೇಕಾಗತ್ತೆ ಮನೆಗೆ. ಸೊ ನಿಮ್ಮ ಸೂಪರ್ ಮಾರ್ಕೆಟ್ ಶಾಪಿಂಗ್ ಕಹಾನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಸೂಪರ್ ಮಾರ್ಕೆಟ್ನ ಬಗ್ಗೆ ನಿಮಗೇನಿಸುತ್ತೆ, ಹಾಗೆ ಸೂಪರ್ ಮಾರ್ಕೆಟ್ಗೆ ನೀವು ಹೇಗೆ ಹೋಗಿ ಶಾಪ್ ಮಾಡ್ತೀರಾ, ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ಹೇಗೆ ಹೋಗ್ತೀರಾ, ನಿಮ್ಮ ಎಲ್ಲ ಕತೆಗಳನ್ನ ಅಂದರೆ ಸೂಪರ್ ಮಾರ್ಕೆಟ್ನ ಕುರಿತಾದ ಎಲ್ಲ ಕತೆಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಈಗ ನಾನ್ ಸ್ಟಾಪ್ ಸಂಜೆಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸೂಪರ್ ಮಾರ್ಕೆಟ್ನ ಬಗ್ಗೆ ಮಾತಾಡೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ಹೇಳಿದೆ. ನಾವು ಏನೋ ಒಂದೆರಡು ಐಟಮ್ಗಳು ಬೇಕು ತಗೋಬೇಕು ಅಂತ ಸೂಪರ್ ಮಾರ್ಕೆಟ್ಗೆ ಹೋಗಿರ್ತೀವಿ, ಬಟ್ ಅದನ್ನು ಹುಡ್ಕೋಂಥ ದಾರಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ನಮ್ಮ ಕಣ್ಣಿಗೆ ಬೀಳುತ್ತವೆ. ಆ್ಯಕ್ಚುಲಿ ಅಲ್ಲೊಂದು ಇಂಟ್ರೆಸ್ಟಿಂಗ್ ರೀಟೇಲ್ ಸ್ಟ್ರಾಟಜಿ ಇದೆ. ಅದೇನೆಂದರೆ ಆ ಸ್ಟೋರ್ಸ್ನಲ್ಲಿ ನಾವು ಹೋಗಿರುವಂಥ ಆ ಸೂಪರ್ ಮಾರ್ಕೆಟ್ನಲ್ಲಿ ಅವರು ಸಾಮಾನ್ಯವಾಗಿ ಯಾವ ಪ್ರಾಡಕ್ಟ್ಸ್ನ ಜಾಸ್ತಿ ಹೆಚ್ಚಾಗಿ ಜನರು ಪರ್ಚೇಸ್ ಮಾಡ್ತಾರೋ ಅಂತಹ ಫ್ರೀಕ್ವೆಂಟ್ಲಿ ಪರ್ಚೇಸ್ಡ್ ಪ್ರಾಡಕ್ಟ್ಸ್ನ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಹಾಲು, ಬ್ರೆಡ್, ತರಕಾರಿಗಳು ಇದೆಲ್ಲ ಒಂದೇ ಕಡೆ ಇರೋದಿಲ್ಲ, ಬೇರೆ ಬೇರೆ ಸೆಕ್ಷನ್ಗಳಲ್ಲಿರುತ್ತೆ. ಹಾಗಾಗಿ ಕಸ್ಟಮರ್ಸ್ ಜಾಸ್ತಿ ಸೆಕ್ಷನ್ಗಳನ್ನ ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗಬೇಕಾಗತ್ತೆ. ಹಾಗೆಯೇ ಹೋಗಬೇಕಾದ್ರೆ ಒಂದಷ್ಟು ಪ್ರಾಡಕ್ಟ್ಸ್ ನಮ್ಮ ಲಿಸ್ಟ್ನಲ್ಲಿ ಇಲ್ಲದೆ ಇರೋದು ಸಹ ಅಲ್ಲಿ ನಮ್ಮ ಕಣ್ಣಿಗೆ ಬೀಳುತ್ತೆ. ಅದು ನಮ್ಮ ಲಿಸ್ಟ್ನಲ್ಲಿ ನಾವು ಆ್ಯಡ್ ಮಾಡೋದು ಮರ್ತಿದ್ರೆ, ಓ ಮರ್ತಿದ್ವಲ್ಲ ಅಂತ ನಾವು ಆಗ ಆ್ಯಡ್ ಮಾಡ್ಕೊಳ್ತೀವಿ. ಆ ಥರನು ಕೆಲವೊಂದ್ಸಲ ಆಗುತ್ತೆ. ಬಟ್ ಇನ್ನೂ ಕೆಲವು ಸಲ ಏನಾಗುತ್ತೆ ಅಂದರೆ ಅದು ನಮ್ಮ ಲಿಸ್ಟಲ್ಲಿ ಇಲ್ಲ ಅಂದರೂ ಸಹ ಆ ವಸ್ತು ಬೇಕಿಲ್ಲ ಅಂದ್ರೂ ಅದರ ಆಫರ್ ಪ್ರೈಸ್ ನಾವನ್ನ ನೋಡ್ತಿದ್ದ ಹಾಗೇನೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ತೀವಿ. ಹೇಗಿದ್ರೂ ಮುಂದೆ ಬೇಕಾಗುತ್ತೆ ಅಂತ ಈಗ ಆಫರ್ ಇದೆಯಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಆಫರ್ ಇರುತ್ತೋ ಇಲ್ವೋ ಅಂತ ಅದನ್ನು ನಮ್ಮ ಕಾರ್ಟ್ಗೆ, ನಮ್ಮ ಬ್ಯಾಸ್ಕೆಟ್ಗೆ ಆ್ಯಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗೆ ಸೂಪರ್ ಮಾರ್ಕೆಟ್ಗೆ ಹೋದಾಗ, ಶಾಪಿಂಗ್ ಮಾಡುವಾಗ ಈ ರೀತಿಯೆಲ್ಲ ನಡೆಯುತ್ತೆ. ನೀವು

ಶಾಪಿಂಗ್ಗೆ ಹೋದಾಗ, ಅದು ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದೇ ಒಂದು ಐಟಮ್ ತರೋಣ ಅಥವಾ ಎರಡು ಮೂರು ತರೋಣ ಅಂತ ಹೋಗಿರ್ತೀರ. ಆದರೆ ವಾಪಸ್ ಬರುವಾಗ ಒಂದು ದೊಡ್ಡ ಬ್ಯಾಗ್ನಲ್ಲಿ ಅಥವಾ ಒಂದು ದೊಡ್ಡ ಬ್ಯಾಸ್ಕೆಟ್ನಲ್ಲಿ ಸಾಮಾನುಗಳು ತುಂಬಿಸ್ಕೊಂಡು ಮನೆಗೆ ವಾಪಸ್ ಬರಬೇಕಾಗತ್ತೆ. ಈ ರೀತಿ ನಿಮಗೂ ಆಗಿದೆಯಾ? ಅಥವಾ ನೀವು ಹೋಗಬೇಕಾದ್ರೇ ಮುಂಚೆನೆ ಲಿಸ್ಟ್ ಮಾಡಿಕೊಂಡು ಹೋಗಿ ಅಷ್ಟೇ ವಸ್ತುಗಳನ್ನ ತೊಗೊಂಡು ಬರಬೇಕು ಅಂತ ಅಷ್ಟೇ ವಸ್ತುಗಳನ್ನ ಮಾತ್ರ ಮನೆಗೆ ತರ್ತೀರಾ? ಹೇಗೆ ಶಾಪ್ ಮಾಡ್ತೀರಾ ಅಂತ ತಿಳಿಸಿ. ಸಂದೇಶಗಳು ಬರ್ತಾ ಇದೆ. ನಮಸ್ತೆ, ಶುಭ ಸಂಜೆ ಅಂತ ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಕಲ್ಟ್ ಸಿನಿಮಾದ ಈ ಹಾಡಿನ ನಂತರ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ, ಸೂಪರ್ ಮಾರ್ಕೆಟ್ ಶಾಪಿಂಗ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬಂದಿವೆ. ನಂಬರ್ ನಿಮಗೆ 93482 ಇವ್ರು ಹೇಳ್ತಾ ಇದ್ದಾರೆ, ನಮಗೆ ಸೂಪರ್ ಮಾರ್ಕೆಟ್ ಶಾಪಿಂಗ್ ಬಹಳ ಇಷ್ಟ ಆಗುತ್ತೆ ಮೇಡಮ್, ಯಾಕಂದರೆ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುತ್ತೆ, ಹಾಗಾಗಿ ಹೋಗಿ ಬರ್ತೀವಿ. ಏನು ಮಾಡೋಕ್ಕಾಗೋದಿಲ್ಲ, ಕೆಲವೊಂದು ಸಲ ಒಂದೇ ವಸ್ತುಗೆ ಅಂತ ಹೋಗಿರ್ತೀವಿ, ಆದರೆ ಜಾಸ್ತಿ ವಸ್ತುಗಳು ನಮ್ಮ ಬ್ಯಾಸ್ಕೆಟ್ಗೆ ಆ್ಯಡ್ ಆಗುತ್ತೆ. ನೀವು ಹೇಳ್ದಾಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಮತ್ತೆ ಸಂದೇಶ ಇದು, ಸೂಪರ್ ಮಾರ್ಕೆಟ್ನಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ, ಹಾಗಾಗಿ ನಾವು ಹೋಗ್ತೀವಿ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಪಿಂಗ್ ಮಾಡುವಾಗ ನಮ್ಮ ಬಜೆಟ್ 3,000 ಇರುತ್ತೆ, ಆದರೆ ನಮ್ಮ ವೈಫ್ ಬಹಳಷ್ಟು ವಸ್ತುಗಳನ್ನ ತಗೊಳ್ಳೋದ್ರಿಂದ ಬಿಲ್ 5,000 ರೂಪಾಯಿವರೆಗೂ ರೀಚ್ ಆಗಿಬಿಡುತ್ತೆ. ಹೀಗೆ 3 ಸಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕುಶಾ ಮದ್ರೀರ ನಂಜಪ್ಪ, ಕಮ್ಮನಹಳ್ಳಿ ಬೆಂಗಳೂರಿನಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಯಾವ ರೀತಿ ನೀವು ಸೂಪರ್ ಮಾರ್ಕೆಟ್ನಲ್ಲಿ ಶಾಪ್ ಮಾಡ್ತೀರಾ, ನಿಮ್ಮದೇ ಆದಂಥ ಒಂದು ಪ್ಲ್ಯಾನ್ ಇದೆಯಾ, ಲಿಸ್ಟ್ ಮಾಡಿಕೊಂಡು ಎಲ್ಲ ವಸ್ತುಗಳನ್ನ ಹೋಗ್ತೀರಾ, ಅಥವಾ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹೋಗಿ ಒಂದಷ್ಟು ವಸ್ತುಗಳನ್ನ ತೊಗೊಂಡು ಬರೋಣ ಅಂತ ಹೋಗಿ ಆದರೆ ಆ ವಸ್ತುಗಳ ಸಂಖ್ಯೆ ಮಿತಿ ಮೀರಿ ನಿಮ್ಮ ಬ್ಯಾಸ್ಕೆಟ್ನಲ್ಲಿ ಹಾಗೆ ನಿಮ್ಮ ಪಾಕೆಟ್ಗೂ ಕೂಡ ಸ್ವಲ್ಪ ಕೆಲಸ ಕೊಟ್ಟಿದೆಯಾ, ನಿಮ್ಮ ಶಾಪಿಂಗ್ ಕಹಾನಿ ಅದು ಸೂಪರ್ ಮಾರ್ಕೆಟ್ನ ಶಾಪಿಂಗ್ ಕಹಾನಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ನಿಮ್ಮೆಲ್ಲರ ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ ಬರ್ತೀವಿ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಜಾಕಿ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಈ ಹಾಡಿನಲ್ಲಿ ಎಡವಟ್ಟಾಯಿತು ಅಂತಿದ್ದಾರೆ. ಹಾಗೆ ನೀವು ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅಯ್ಯೋ ಎಡವಟ್ಟಾಯಿತು ಅಂತ ಯಾವಾಗಾದ್ರೂ ಅನಿಸಿದ್ಯಾ, ಅನಿಸಿದ್ರೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013.

ನಾನ್ ಸ್ಟಾಪ್ ಸಂಜೆ ಕೇಳ್ತಾ ಇದ್ದೀರಾ, ಸೂಪರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಸಂದೇಶಗಳು ಬರ್ತಾ ಇವೆ. ಆನಂದ ಕುಲಕರ್ಣಿ ಸುಲಿ ಪೀಠದಿಂದ ಹೇಳ್ತಾ ಇದ್ದಾರೆ, ಶುಭ ಸಂಜೆ ಮೇಡಮ್, ತಾವು ಕೊಟ್ಟಂತಹ ವಿಷಯದ ಕುರಿತು ಹೇಳೋದಾದ್ರೆ ನಾನು ಕೂಡ ಸಾಮಾನನ್ನು ತರಲು ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ. ಆದರೆ ಹೋಗುವ ಮುಂಚೆ ಸಾಮಾನನ್ನು ಲಿಸ್ಟ್ ಮಾಡಿಕೊಂಡು ಹೋಗ್ತೀನಿ. ಕೆಲವೊಂದು ಸಾಮಾನುಗಳ ನೆನಪಿಗೆ ಬರೋದಿಲ್ಲ, ಆಗ ಸ್ಪಾಟಲ್ಲೇ ನಾನು ಡಿಸೈಡ್ ಮಾಡಿ ಸಾಮಾನನ್ನು ತಗೊಂಡು ಬರ್ತೀನಿ. ಹಾಗಾಗಿ ನಾನು ಹೆಚ್ಚಾಗಿ ಒಂದನ್ನು ತಗೊಂಡ್ರೆ ಒಂದು ಫ್ರೀ ಆಫರ್ ಹಾಗೂ ಡಿಸ್ಕೌಂಟ್ ಇದ್ದಂಥ ಸಾಮಾನುಗಳನ್ನ ಮಾತ್ರ ಹೆಚ್ಚು ಖರೀದಿಸ್ತೀನಿ. ಒಂದೆರಡು ಸಾಮಾನ ಖರೀದಿಸುವುದು ಇದ್ದರೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗೋದಿಲ್ಲ ಅಂತ. ಹಾಗೆ ಎಷ್ಟೋ ಸಲ ಈ ಥರ ಆಗಿದೆ ಮೇಡಮ್, ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲ ತಂದು ಮನೆಯೇ ಒಂದು ಡಂಪ್ ಯಾರ್ಡ್ ಆಗಿದೆ ಅಂತ ಜಯೇಶ್ವರಿ ಗೋಪಾಲಕೃಷ್ಣ KS ಟೌನ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗುಡ್ ಈವ್ನಿಂಗ್ ಮೇಡಮ್, ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಲತಾ ವಿನಯ್, ಚಿತ್ರದುರ್ಗದಿಂದ. ನಿಮಗೂ ಸಹ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಹಾಗೆ ಇವರು ಹೇಳ್ತಾ ಇದ್ದಾರೆ, ಸೂಪರ್ ಮಾರ್ಕೆಟ್ಗೆ ಒಂದು ಐಟಮ್ ತರೋದಕ್ಕೆ ಹೋದಾಗ ಜಾಸ್ತಿನೇ ಐಟಮ್ಸ್ನ ಪರ್ಚೇಸ್ ಮಾಡಿರ್ತೀವಿ ಮೇಡಮ್. ನಮ್ಮ ಮನೆಯವರು ಹೋದರೆ ಹೇಳಿದ್ದು ಒಂದು ಐಟಮ್ ತರ್ತಾರೆ, ಆದರೆ ನಾನು ಹೋದರೆ 100 ರೂಪಾಯಿ ಖರ್ಚಾಗೋ ಬದಲು 1000 ರೂಪಾಯಿ ಖರ್ಚಾಗಿರುತ್ತೆ. ಕೆಲವು ಟೈಮ್ ನಾನು ಹೋಗೋದೇ ಇಲ್ಲ ಮೇಡಮ್, ನಮ್ಮ ಮನೆಯವ್ರನ್ನ ಮಾತ್ರ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಿರಿಜಾರವರು ಸಂದೇಶ ಕಳಿಸಿದ್ದಾರೆ, ಹೊಸಕೆರೆ ಹಳ್ಳಿಯಿಂದ. ಶುಭ ಸಂಜೆ ಮೇಡಮ್, ಒಳ್ಳೆ ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀರಾ. ನಾನು ಹೋಲ್ಸೇಲ್ ಶಾಪಿಂಗ್ಗೆ ಹೋದರೆ ಲಿಸ್ಟ್ ಮಾಡಿ ಹೋಗ್ತೀನಿ. ಏನು ಲಿಸ್ಟ್ ಮಾಡಿರ್ತೀವೋ ಅಷ್ಟನ್ನು ಮಾತ್ರ ತೊಗೊಂಡು ಬರ್ತೀನಿ. ಆದರೆ ಸೂಪರ್ ಮಾರ್ಕೆಟ್ಗೆ ಹೋದರೆ ಲಿಸ್ಟ್ ಮಾಡೋದಿಲ್ಲ, ಅಲ್ಲಿ ನೋಡ್ತಾ ಹಾಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ತೀನಿ. ಅಲ್ಲಿ ಸ್ಮಾಲ್ ಪ್ಯಾಕ್ ಸಿಗೋದಿಲ್ಲ, ಹಾಗಾಗಿ ಲಾರ್ಜ್ ಕ್ವಾಂಟಿಟಿ ತೊಗೊಳ್ತೀನಿ ಅಂತ ಇವರ ಶಾಪಿಂಗ್ ಕಹಾನಿಯನ್ನು ಸಂದೇಶದ ಮೂಲಕ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತಷ್ಟು ಮಾತಾಡೋಣ ಸೂಪರ್ ಮಾರ್ಕೆಟ್ ಬಗ್ಗೆ. ಸೂಪರ್ ಮಾರ್ಕೆಟ್ ಶಾಪಿಂಗ್ನ ಕುರಿತಾಗಿ ಮತ್ತಷ್ಟು ಮಾಹಿತಿ ನಿಮಗಾಗಿ ಕಾದಿದೆ ನಾನ್ಸ್ಟಾಪ್ ಸಂಜೆಯಲ್ಲಿ. ಈಗ ಗುರು ಶಿಷ್ಯರು ಚಿತ್ರದ ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

0: ನಾನ್ ಸ್ಟಾಪ್ ಸಂಜೀಲಿ ಸೂಪರ್ ಮಾರ್ಕೆಟ್ನ ಬಗ್ಗೆ ಮಾತಾಡೋಣ, ಸೂಪರ್ ಮಾರ್ಕೆಟ್ ಶಾಪಿಂಗ್ನ ಬಗ್ಗೆ ಅಂತ ಹೇಳಿದೆ. ಏನು ನಮ್ಮ ಶಾಪಿಂಗ್ ಲಿಸ್ಟ್ನಲ್ಲಿ ಇಲ್ಲದೇ ಇರುವಂತಹ ವಸ್ತುಗಳನ್ನ ನಾವು ಆ್ಯಡ್ ಮಾಡ್ಕೊಳ್ತೀವಿ, ಆದರೆ ಆ ಥರ ತಗೊಳ್ಳೋದಕ್ಕೆ ಮುಂಚೆ ಒಂದು 10 ಸೆಕೆಂಡ್ ನಾವು ಪಾಸ್ ಮಾಡಿ, ಇದು ನನಗೆ ನಿಜವಾಗ್ಲೂ ಬೇಕಾ, ಇಲ್ಲ ಅದು ನನ್ನ ಕಣ್ಣಿಗೆ ಬಿದ್ದಿದ್ರಿಂದ ನಮಗೆ ಅದು ಬೇಕು ಅಂತ ಅನ್ನಿಸ್ತಿದೆಯಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಆಗ ನಮಗೆ ಒಂದು ಆನ್ಸರ್ ಸಿಗುತ್ತೆ, ನಮಗೆ ನಿಜವಾಗ್ಲೂ ಬೇಕಿದ್ರೆ ಮಾತ್ರ ಅದನ್ನು ತಗೋಬಹುದು ಅಥವಾ ಬಿಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಸೂಪರ್ ಮಾರ್ಕೆಟ್ಗಳಲ್ಲಿ ಅಲ್ಲಿ ಪ್ರೈವೇಟ್ ಲೇಬಲ್ ಅಥವಾ ಸ್ಟೋರ್ ಬ್ರ್ಯಾಂಡ್ಸ್ ಕೂಡ ಇರುತ್ತೆ. ಸೂಪರ್ ಮಾರ್ಕೆಟ್ ತನ್ನದೇ ಆದಂಥ ಒಂದು ಬ್ರ್ಯಾಂಡ್ನಲ್ಲಿ ಪ್ರಾಡಕ್ಟ್ಸ್ನ ಸೆಲ್ ಮಾಡಬಹುದು. ಸೊ ಆ ಪ್ರಾಡಕ್ಟ್ಸ್ ಪ್ಯಾಕೇಜಿಂಗ್ ಕೂಡ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಪ್ಯಾಕೇಜಿಂಗ್ಗೆ ಸಿಮಿಲರ್ ಆಗಿರುತ್ತೆ, ಅದೇ ರೀತಿ ಇರುತ್ತೆ, ಆದರೆ ಪ್ರೈಸ್ ಮಾತ್ರ ಬೇರೆ ಇರಬಹುದು. ಸೊ ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಬ್ರ್ಯಾಂಡ್ ನೇಮ್ ಮಾತ್ರ ನೋಡ್ದೇನೆ ಯೂನಿಟ್ ಪ್ರೈಸ್ ಕೂಡ ಚೆಕ್ ಮಾಡಬೇಕಾಗತ್ತೆ. ಅಂದರೆ 100 ರೂಪಾಯಿಗೆ ಒಂದು ಪ್ಯಾಕೆಟ್ ನಮಗೆ ದೊಡ್ಡದಾಗಿ ಕಾಣಿಸ್ಬಹುದು, ಬಟ್ 1 ಗ್ರಾಮ್ ಅಥವಾ 1 ml ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಇನ್ನೊಂದು ಪ್ಯಾಕ್ ಆ್ಯಕ್ಚುಲಿ ನಮಗೆ ಚೀಪರ್ ಆಗಿ ಕಾಣಿಸ್ಬಹುದು. ಹಾಗಾಗಿ ನಾವು ಯೂನಿಟ್ ಪ್ರೈಸ್ನ ಕೂಡ ಚೆಕ್ ಮಾಡಬೇಕಾಗತ್ತೆ ಯಾವುದೋ ಒಂದು ಪ್ರಾಡಕ್ಟ್ನ ತಗೋಬೇಕಾದ್ರೆ. ಮತ್ತಷ್ಟು ಮಾತಾಡೋಣ, ಹಾಗೆ ಸಂದೇಶಗಳು ಸಹ ಬರ್ತೀವಿ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432

0: ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
0: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ, ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
0: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
0: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನೀವು ಚೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇನ್ನು ನಾವು ಮಾತಾಡ್ತಾ ಇರುವಂತಹ ವಿಷಯ ಸೂಪರ್ ಮಾರ್ಕೆಟ್ ಶಾಪಿಂಗ್. ನೀವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಯಾವುದೋ ಒಂದು ವಸ್ತುವನ್ನು ತಗೋಬೇಕು ಅಂತ ಹೋಗಿ ಒಂದಷ್ಟು ವಸ್ತುಗಳನ್ನ ನಿಮ್ಮ ಬ್ಯಾಸ್ಕೆಟ್ಗೆ ಆ್ಯಡ್ ಮಾಡಿಕೊಂಡು ಬಂದಿದ್ದೀಯಾ? ಅದು ಬೇಕಿರೋದು ಬೇಡದಿರೋದು ಎಲ್ಲನೂ ಸೇರ್ಕೊಂಡಿರಬಹುದು. ಆ ರೀತಿ ಆಗಿದೆಯಾ ಅಂತ ಕೇಳಿದೆ. ಸಂದೇಶಗಳು ಬಂದಿವೆ. ಯಾರ ಸಂದೇಶ ಇದು? ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್, ಶುಭ ಸಂಜೆ ಅಂತ ಹರಿಯಾಣದಿಂದ ಪೂಜಾ ಮೋಹಿತ್ ಶರ್ಮಾ ಇವರ ಸಂದೇಶ ಬಂದಿದೆ. ನಾನು ಇವತ್ತು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ, ಲಿಸ್ಟ್ ಮಾಡಿಕೊಂಡು ಹೋಗಿದ್ದೆ, ಆದರೆ ತಂದಿರುವಂಥ ಸಾಮಾನು ಅದಕ್ಕಿಂತ ಜಾಸ್ತಿ ತಂದಿದ್ದೀವಿ. ನಾನು ಯಾವಾಗಲೂ ಹೋದಾಗ ಹೀಗೆ ಆಗುತ್ತೆ ಮೇಡಮ್, ಎಕ್ಸ್ಟ್ರಾ ಸಾಮಾನುಗಳನ್ನ ತಂದು ಬಿಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಸುಧೀಂದ್ರ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಟಾಪಿಕ್ ತುಂಬ ಚೆನ್ನಾಗಿದೆ. ಹಾಗೆ ನಾನು ಕೂಡ ಯಾವಾಗಲೂ ಹೀಗೆ ಶಾಪಿಂಗ್ ಮಾಡ್ತೀನಿ, ಏನೋ ತರಬೇಕು ಅಂತ ಹೋಗ್ತೀನಿ, ಆದರೆ ಅದನ್ನು ಬಿಟ್ಟು ಬೇರೆ ಏನೇನೋ ತರ್ತೀನಿ ಅಂತ ಇವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಾಗೆ ನಾಗೇಶ್, ದೀಪಾ, ಋತ್ವಿಕ್, ಜಾರ್ವಿಕ್, ಕೆಸಗೋಡು, ಬೇಲೂರಿನಿಂದ ಸಂದೇಶ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ನಾವು ಕೂಡ ಶಾಪಿಂಗ್ಗೆ ಹೋಗ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ಎನಿ ವಿತ್ 93941, ಶಾಪಿಂಗ್ಗೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ವೀಣಾ ಕಾರ್ಯಪ್ಪ ಹತ್ತೂರು ಗೋಣಿಕೊಪ್ಪ ಕೂರ್ಗ್ನಿಂದ ಈ ಸಂದೇಶವನ್ನು ಕಳಿಸಿದರೆ, ಪ್ರತಿ ಸಲ ನಮ್ಮ ಹಸ್ಬೆಂಡ್ ಹೋಗ್ತಾರೆ ಶಾಪಿಂಗ್ಗೆ, ನಾನು ಹೋಗೋದಿಲ್ಲ ಅಂತ. ಹಾಗೆ ಕೃಷ್ಣ ಪಾರೆ ಹೊಸಹಳ್ಳಿ ಕೋಲಾರದಿಂದ ಸಂಜೆಯ ವಂದನೆಗಳು ಅಂತ ಸಂದೇಶ ಕಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಿಂದ ತಿರುಮಲ ರಾವ್ ಕುಲಕರ್ಣಿ ಮತ್ತು ಗೀತಾ ಕುಲಕರ್ಣಿರವರು ಸಂದೇಶವನ್ನು ಕಳಿಸಿದ್ದಾರೆ. ನಾನು ಸೂಪರ್ ಮಾರ್ಕೆಟ್ಗೆ ಹೋದರೆ ನಾನು ನಮ್ಮ ಮನೆಯವರು ಸಾಮಾನನ್ನು ತರಬೇಕಾದ್ರೆ ಒಂದು ಸಾರಿ ಒಂದು ಅಕ್ಕಿ ಕ್ವಿಂಟಾಲ್ ತಂದರೆ ನಂತರ ತಿಂಗಳು ಬೇಳೆ ಹೀಗೆ ಒಂದೊಂದು ಐಟಮ್ ತರ್ತೀವಿ ನಾವು, ಹೀಗೆ ಶಾಪಿಂಗ್ ಮಾಡೋದು ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನೀವು ಕೂಡ ತಿಳಿಸ್ಬೋದು. ನೀವು ಯಾವ ರೀತಿ ಶಾಪ್ ಮಾಡ್ತೀರಾ? ಡಿಸ್ಕೌಂಟ್ ಇದೆ, ಆಫರ್ ಪ್ರೈಸ್ ಇದೆ ಅಂತ ಬೇಡದಿರೋ ವಸ್ತುಗಳನ್ನ ಸಹ ನೀವು ಸೂಪರ್ ಮಾರ್ಕೆಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅಥವಾ ಬೇಕಿರೋ ವಸ್ತುಗಳನ್ನ ಮಾತ್ರ ತಗೊಂಡು ಬರ್ತೀರಾ? ಹೇಗೆ ಶಾಪ್ ಮಾಡ್ತೀರಾ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಶ್ರೀರಾಮ್ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆಲಿ ಸೂಪರ್ ಮಾರ್ಕೆಟ್ ಶಾಪಿಂಗ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಶಾಪಿಂಗ್ಗೆ ಹೋದಾಗ ಸೂಪರ್ ಮಾರ್ಕೆಟ್ಗಳಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸೋದು ಆಫರ್ಸ್, ಬೈ ಒನ್ ಗೆಟ್ ಒನ್, ಫ್ಲ್ಯಾಟ್ 30% ಆಫ್, ಸೇವ್ 200, ಇದನ್ನೆಲ್ಲ ನೋಡಿದಾಗ ನ್ಯಾಚುರಲಿ ಕಸ್ಟಮರ್ಸ್ಗೆ ಅಂದರೆ ನಮಗೆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಕೊಡೋದಾದರೆ, ನಮಗೆ ಯಾವುದೋ ಒಂದು ಪ್ರಾಡಕ್ಟ್ ಬೇಕಿರೋದಿಲ್ಲ, ಅದರ ಒರಿಜಿನಲ್ ಪ್ರೈಸ್ 300 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಆಫರ್ನಲ್ಲಿ ಅದು ನಮಗೆ 250ಕ್ಕೆ ಸಿಗ್ತಾ ಇದೆ ಅಂತ ನಾವು ಪರ್ಚೇಸ್ ಮಾಡಿದ್ರೆ 50 ರೂಪಾಯಿ ಸೇವ್ ಮಾಡಿದಾಗಾಯಿತು. ಬಟ್ ಅದು ನಮಗೆ ಬೇಕಾಗೇ ಇಲ್ಲ ಅಂದರೆ ಆಗ ನಾವು 50 ರೂಪಾಯಿನ ಸೇವ್ ಮಾಡಲಿಲ್ಲ, 250 ರೂಪಾಯಿನ ಸ್ಪೆಂಡ್ ಮಾಡಿದ್ದೀವಿ ಅಂತ ಆಯಿತು ಅಲ್ವಾ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಕೆಲವೇ ಆಫರ್ಸ್ ಕ್ವಾಂಟಿಟೀಸ್ನ ಜಾಸ್ತಿ ಮಾಡೋದಕ್ಕೆ ಕೆಲವು ಆಫರ್ಸ್ನ ಕೊಡ್ತಾರೆ. ಅಂದರೆ ಆ ರೀತಿ ಆಫರ್ಗಳಿರುತ್ತೆ, 300-400, ಫ್ಯಾಮಿಲಿ ಪ್ಯಾಕ್, ಬೈ 2 ಗೆಟ್ 1, ಈ ರೀತಿ ಆಫರ್ಗಳನ್ನ ಯಾಕೆ ಕೊಡ್ತಾರೆ ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡೋದಕ್ಕೆ ಅಂತ ಇಂಥ ಆಫರ್ಗಳನ್ನ ಕೊಡ್ತಾರೆ. ಆದರೆ ನಿಜವಾಗ್ಲೂ ನಾವು ಅಷ್ಟು ಕ್ವಾಂಟಿಟಿ ನಮಗೆ ಬೇಕಿದೆಯಾ ಅಂತ ಯೋಚನೆ ಮಾಡಬೇಕಾಗತ್ತೆ. ತಗೊಳೋದಕ್ಕೆ ಮುಂಚೆ ನಾವು ಅದನ್ನು ಬಳಸ್ತೀವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಬೇಕಾಗುತ್ತೆ ಅನ್ನೋದಾದರೆ ಮಾತ್ರ ನಾವು ಆಫರ್ಗಳಿರುವಂಥ ಕ್ವಾಂಟಿಟಿ ಅಂದರೆ ಅಷ್ಟು ಕ್ವಾಂಟಿಟಿ ಇರುವಂಥ ಆಫರ್ಗಳಿರುವಂಥ ಪ್ರಾಡಕ್ಟ್ಗಳನ್ನ ತಗೋಬೇಕಾಗತ್ತೆ. ಹೀಗೆ ಸೂಪರ್ ಮಾರ್ಕೆಟ್ನ ಬಗ್ಗೆ ಮಾತಾಡ್ತಾ ಸಾಗೋಣ. ಮತ್ತಷ್ಟು ಸಂದೇಶಗಳು ಬಂದಿವೆ. ಯಾರಿದು? ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಇಂದಿನ ವಿಷಯ ತುಂಬ ಚೆನ್ನಾಗಿದೆ, ಸೂಪರ್ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ ಪಾಕೆಟ್ ಮನಿ ನೋಡಿ ಖರೀದಿ ಮಾಡಬೇಕು. ಆದರೆ ನಮ್ಮ ಪತ್ನಿಗೆ ಈ ಮಾತು ಎಷ್ಟು ಸಾರಿ ಹೇಳಿದರೂ ಒಂದಿಷ್ಟು ಖರೀದಿ ಮುಂದೆ ಹೋಗಿರುತ್ತದೆ ಅಂತ. ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಾಯ್ ಮೇಡಮ್ ನಮಸ್ತೆ, ಶುಭ ಸಂಜೆ. ಸೂಪರ್ ಮಾರ್ಕೆಟ್ನಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ ಮೇಡಮ್, ತುಂಬ ಖುಷಿಯಾಗುತ್ತೆ. ಆದರೆ ನಾವು ಸಂತೆಯಲ್ಲಿ ಮಾರುಕಟ್ಟೆಯಲ್ಲಿ ಚೌಕಾಸಿ ಮಾಡಿದ ಹಾಗೆ ಅಲ್ಲಿ ಚೌಕಾಸಿ ಮಾಡೋದಕ್ಕೆ ಆಗೋದಿಲ್ಲ, ಅವರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಬರ್ತಾ ಇರಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಗ್ಗೆಬಾಳ ಗ್ರಾಮದ ತಿರುಮಲ ರಾವ್ ಕುಲಕರ್ಣಿರವರ ಸಂದೇಶ ಬಂದಿದೆ. ಹಾಗೆ ಶಾಪಿಂಗ್ಗೆ ಹೋಗೋದಿಲ್ಲ, ಮನೆ ಹತ್ರ ಇರುವಂತಹ ಅಂಗಡಿಯಲ್ಲೇ ತಗೊಳ್ತೀನಿ, ಏನು ಬೇಕೋ ಅಷ್ಟೇ ಮಾತ್ರ ನಾನು ತಗೊಳ್ತೀನಿ, ನಮಗೆ ಬೇಕಿರೋಷ್ಟು ವಸ್ತು ಮಾತ್ರ ಸಾಕು, ಯಾವಾಗ ಬೇಕಿದ್ರೂ ಹೋಗ್ಬೋದಲ್ವಾ, ಹಣ ಕಡಿಮೆ ಇದ್ರೂ ಪರವಾಗಿಲ್ಲ, ನಾಳೆ ಕೊಟ್ಟರಾಯ್ತು ಬಿಡಿ ಅಂತಾರೆ ಅಂಗಡಿಗಳಲ್ಲಿ. ಹಾಗೆ ಮಾಲ್ಗಳಲ್ಲಿ ಹೀಗೆ ಹೇಳ್ತಾರಾ ಅಂತ ಕೇಳ್ತಾ ಇದ್ದಾರೆ. ಯಾರಿದು? ಅನೂರವರು. ಹೌದು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ದಮ್ ಚಿತ್ರದ ಈ ಹಾಡಿನ ನಂತರ.

ಸೂಪರ್ ಮಾರ್ಕೆಟ್ಗಳಲ್ಲಿ ಹೇಗೆ ಅಂದರೆ ಪ್ರಾಡಕ್ಟ್ಸ್ನ ರ್ಯಾಂಡಮ್ ಆಗಿ ಇಟ್ಟಿರೋ ಹಾಗೆ ನಮಗೆ ಕಾಣಿಸುತ್ತೆ, ಹಾಗೆ ಕಾಣಿಸಿದ್ರೂ ಕೂಡ ಅಲ್ಲಿ ಪ್ರಾಡಕ್ಟ್ ಪ್ಲೇಸ್ಮೆಂಟ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಅದು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್. ಅಂದರೆ ನಮ್ಮ ಐ ಲೆವೆಲ್ಗೆ ಇದ್ದರೆ, ನಮ್ಮ ಕಣ್ಣಿನ ಲೆವೆಲ್ಗೆ ಕಾಣುವಂಥ ಪ್ರಾಡಕ್ಟ್ಸ್ ಇದ್ದರೆ ಅದು ನ್ಯಾಚುರಲಿ ನಮ್ಮ ಗಮನವನ್ನು ಸೆಳೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಎಲ್ಲ ವಸ್ತುಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲವೂ ಕೂಡ ನಮ್ಮ ಐ ಲೆವೆಲ್ಗೆ ಇರುತ್ತೆ. ಅದಕ್ಕೇ ರೀಟೇಲ್ನಲ್ಲಿ ಐ ಲೆವೆಲ್ ಇಸ್ ಬೈ ಲೆವೆಲ್ ಅನ್ನೋ ಒಂದು ಫೇಮಸ್ ಪ್ರಿನ್ಸಿಪಲ್ ಕೂಡ ಇದೆ. ಇದು ಸ್ವಲ್ಪ ದೊಡ್ಡವರ ಗಮನ ಸೆಳೆಯೋದಕ್ಕಾದರೆ, ಮಕ್ಕಳಿಗೆ ಬೇಕಾಗುವಂಥ ಪ್ರಾಡಕ್ಟ್ಸ್ನ ಪ್ಯಾಕೇಜ್ನಲ್ಲಿ ಅವರಿಗೆ ಇಷ್ಟ ಆಗುವಂಥ ಕಾರ್ಟೂನ್ ಕ್ಯಾರೆಕ್ಟರ್ಗಳಾಗ್ಬೋದು, ಬ್ರೈಟ್ ಕಲರ್ಸ್ನಿಂದ ಮಾಡಿರುವಂಥ ಪ್ಯಾಕ್ಗಳಾಗ್ಬೋದು, ಇದೆಲ್ಲವನ್ನು ಯೂಸ್ ಮಾಡಿರ್ತಾರೆ. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಇನ್ನು ಮಕ್ಕಳೇನಾದರೂ ಶಾಪಿಂಗ್ಗೆ ಬಂದುಬಿಟ್ರೆ ಅವರು ಅವ್ರಿಗೆ ಬೇಕಿರುವಂಥ ಪ್ರಾಡಕ್ಟ್ಸ್ನ ನೆನಪಾಕೋದಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ ಅಂತ ಹಾಗೆ ಮಾಡಿರ್ತಾರೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಪ್ರಾಮಿನೆಂಟ್ ಪ್ಲೇಸಲ್ಲಿ ಇದೆ ಅಂತ ಮಾತ್ರಕ್ಕೆ ನಾವು ಅಂದ್ಕೊಳ್ತೀವಿ ಅದು ಚೀಪೆಸ್ಟ್ ರೇಟಿಗೆ ಸಿಗ್ತಿರ್ಬೋದು ಅಥವಾ ಬೆಸ್ಟ್ ಪ್ರಾಡಕ್ಟ್ ಆಗಿರಬಹುದು ಅಂತ. ಆದರೆ ಅದು ಸುಮ್ಮನೆ ಜಾಸ್ತಿ ವಿಸಿಬಲ್ ಆಗಿರಲಿ

ಅನ್ನೋ ಒಂದು ಕಾರಣಕ್ಕೆ ಅಂತಹ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕಾಣಿಸುವಂತಹ ಜಾಗದಲ್ಲಿ ಇಟ್ಟಿರ್ತಾರೆ. ಸೊ ಸೂಪರ್ ಮಾರ್ಕೆಟ್ನಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ನಾವು ತುಂಬ ಸ್ಮಾರ್ಟಾಗಿ ಇರಬೇಕಾಗತ್ತೆ. ಕಣ್ಣಿಗೆ ಬಿದ್ದಿದ್ದನ್ನೆಲ್ಲ ತಗೊಳ್ಳುವಂಥ ಒಂದು ಸಿಚುವೇಶನ್ ಬರುತ್ತೆ ಎಷ್ಟೋ ಜನರಿಗೆ. ಹಾಗಾಗಿ ಕಣ್ಣಿಗೆ ಬಿದ್ದಿದ್ದನ್ನ ತಗೊಳ್ಳದೇನೆ ಆಪ್ಷನ್ಸ್ನ ಕಂಪೇರ್ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೆ ಮಾಡಿದಾಗ ನಾವು ಸ್ಮಾರ್ಟಾಗಿ ಶಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳಬಹುದು. ಮತ್ತಷ್ಟು ಸಂದೇಶಗಳು ಬಂದಿವೆ. ನಮ್ಮ ಮನೆಯವರು ಅಗತ್ಯವಿಲ್ಲದ ವಸ್ತುಗಳಿಗೆ ಆಕರ್ಷಿತರಾಗಿ ತೆಗೆದುಕೊಳ್ತಾರೆ ಅಂತ ಗೊತ್ತಾದ ಮೇಲೆ ನಾನು ಒಂದು ಉಪಾಯ ಮಾಡಿದ್ದೇನೆ. ಮನೆಯಲ್ಲಿ ಒಂದು ಐಟಮ್ ಖಾಲಿ ಆಯಿತು ಅಂದರೆ ಅದರ ಜೊತೆ ಇನ್ನುಳಿದ ಕೆಲವು ಸಾಮಗ್ರಿಗಳು ಖಾಲಿಯಾಗುವವರೆಗೂ ಕಾಯ್ದು ಆವಾಗ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ. ಅಗತ್ಯ ವಸ್ತು ಕೊಳ್ಳುವಷ್ಟರಲ್ಲಿ ಅವರಿಗೆ ತೃಪ್ತಿ, ನಮಗೂ ಸಹ ಅಂತ ಹುಸೇನ್ ಬಾಷಾ 7 ಮೈಲ್ ಕ್ರಾಸ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಸ್ತೆ, ನಿಮ್ಮ ಟಾಪಿಕ್ ತುಂಬ ಚೆನ್ನಾಗಿದೆ. ಆಸೆಗೆ ಬಲಿಯಾಗಿ ಬೇಡದೇ ಇರುವಂತಹ ವಸ್ತುಗಳನ್ನ ತಗೊಂಡು ಬಂದು ಬಿಲ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮಗೆ ಬೇಕಿರುವಂಥದ್ದನ್ನು ಮನೆ ಹತ್ತಿರ ಇರುವಂಥ ಅಂಗಡಿಯಲ್ಲಿ ನಾವು ತಗೊಳ್ತೀವಿ, ಅದೇ ಬೆಸ್ಟ್ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಭಾರ್ಗವೀರವರು ಹಾಸನದಿಂದ. ಹಾಗೆ ನಾನು ಶಾಪಿಂಗ್ ಮಾಡ್ತೇನೆ, ಮೆಟ್ರೋಗೆ ಹೋಗ್ತೇನೆ. ಜಾಸ್ತಿ ಮೆಟ್ರೋಗೆ ಹೋಗೋದು ಹೋದರೆ ಜೊತೆಯಲ್ಲಿ ಮಕ್ಕಳನ್ನು ಮಾತ್ರ ಕರ್ಕೊಂಡು ಹೋಗಬಾರ್ದು. ಅದರಲ್ಲಿ ಅರ್ಧ ನಾವು ತಗೊಳ್ಳುವಂಥ ಸಾಮಾನುಗಳಿಗಿಂತ ಮಕ್ಕಳದೇ ಅರ್ಧ ಜಾಸ್ತಿ ಸಾಮಾನುಗಳು ಬಜೆಟ್ ಮೀರಿಬಿಡುತ್ತೆ. ಹಾಗಾಗಿ ಯಜಮಾನರು ಒಂದು ಟ್ರ್ಯಾಕ್ ಇಟ್ಕೊಂಡು ಕೊಟ್ಟಿರ್ತಾರೆ ದುಡ್ಡನ್ನು, ಆದರೆ ಮಕ್ಕಳು ಅದನ್ನು ಮೀರಿಸಿರ್ತಾರೆ, ಕೊಡಿಸಲ್ಲ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಯಜಮಾನರು ಹೇಳಿರುವಂಥ ಟಾರ್ಗೆಟ್ಗಿಂತ 3 ಪಟ್ಟು ಜಾಸ್ತಿ ಆಗಿಬಿಟ್ಟಿರುತ್ತೆ. ಮಕ್ಕಳು ಜಾಸ್ತಿ ತಿಂಡಿ ಐಟಮ್ಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಹೇಮಾವತಿ ಎನ್ ಉಳಿಮಾವು ಇಲ್ಲಿಂದ. ಹಾಗೆ ಮಕ್ಕಳೊಂದಿಗೆ ಶಾಪಿಂಗ್ ಮಾಡಲು ಹೋದರೆ ಅಷ್ಟೇ ಅವರಿಗೆ ಬೇಕಿದ್ದು ಬೇಡದಿರುವ ಗೊಂಬೆಗಳು ಚಾಕ್ಲೇಟ್ ಖಾಯಂ ಇರ್ತದೆ ಅಂತ ಅನುಷಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹೌದಲ್ವಾ, ಮಕ್ಕಳ ಜೊತೆ ಹೋದರೆ ಅವರಿಗೆ ಬೇಕಿರುವಂಥ ಎಲ್ಲ ಚಾಕ್ಲೇಟ್ಸ್ ಆಗ್ಬೋದು, ಬಿಸ್ಕೆಟ್ಸ್ ಆಗ್ಬೋದು, ಅವರಿಗೆ ಏನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲವೂ ಸಹ ಅವರು ಬ್ಯಾಸ್ಕೆಟ್ಗೆ ಆ್ಯಡ್ ಮಾಡ್ತಾ ಇರ್ತಾರೆ. ಬೇಡ ತಗೋಬೇಡ ಅಂತ ಅಂದರೆ ಅವರು ಕೇಳೋದಿಲ್ಲ, ಹಾಗಾಗಿ ಕೊಡಿಸಲೇಬೇಕಾಗತ್ತೆ. ಹಾಗಾಗಿ ಮಕ್ಕಳನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ನಿಮಗೇನನ್ಸುತ್ತೆ, ಸೂಪರ್ ಮಾರ್ಕೆಟ್ಗೆ ನೀವು ಹೇಗೆ ಹೋಗಿ ಶಾಪ್ ಮಾಡ್ತೀರಾ? ವಸ್ತುಗಳನ್ನ ಲಿಸ್ಟ್ ಮಾಡಿಕೊಂಡು ಮನೆಯಲ್ಲಿ ಮುಂಚೆನೇ ಲಿಸ್ಟ್ ಮಾಡಿ ಆಮೇಲೆ ಹೋಗ್ತೀರಾ, ಅಥವಾ ಅಲ್ಲಿ ಹೋಗಿ ಆಮೇಲೆ ಯಾವ ಸಾಮಾನುಗಳು ನಮ್ಮ ಮನೆಗೆ ಬೇಕಿದೆ ಅಂತ ನೀವು ಡಿಸೈಡ್ ಮಾಡಿ ತಗೊಳ್ತೀರಾ? ಹೇಗೆ ಶಾಪ್ ಮಾಡ್ತೀರಾ ಅಂತ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408009010013. ಈಗ ಮಾನ್ಸೂನ್ ರಾಗ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸೂಪರ್ ಮಾರ್ಕೆಟ್ ಶಾಪಿಂಗ್ನ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹೌದು, ನಮ್ಮ ಸ್ನೇಹಿತರು ಹೇಳಿದಾಗೆ ಮಕ್ಕಳನ್ನ ಶಾಪಿಂಗ್ಗೆ ಕರ್ಕೊಂಡು ಹೋದರೆ ಹೌದು ಅದು ಸ್ವಲ್ಪ ಜೇಬಿಗೆ ಭಾರ ಅನ್ನಿಸ್ಬಹುದು. ಹಾಗೆ ಸೂಪರ್ ಮಾರ್ಕೆಟ್ಗೆ ಫ್ಯಾಮಿಲಿ ಸಮೇತ ಶಾಪಿಂಗ್ಗೆ ಹೋದಾಗ ಜಾಸ್ತಿ ಪ್ರಾಡಕ್ಟ್ಸ್ಗಳು ನಮ್ಮ ಬ್ಯಾಸ್ಕೆಟ್ಗೆ ಆ್ಯಡ್ ಆಗುತ್ತೆ. ಸೊ ವಾಪಸ್ ಬರೋಷ್ಟರಲ್ಲಿ ಬ್ಯಾಸ್ಕೆಟ್ ಫುಲ್ ಆಗಿಬಿಡುತ್ತೆ. ಅದೇ ಒಬ್ಬರೇ ಹೋದಾಗ ಅಷ್ಟು ವಸ್ತುಗಳು ತುಂಬೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಫ್ಯಾಮಿಲಿ ಪೂರ್ತಿ ಹೋಗಿದ್ದೀವಿ ಅಂದರೆ ಅಲ್ಲಿ ಒಬ್ಬರು ಗ್ರಾಸರಿ ಲಿಸ್ಟನ್ನು ಇಟ್ಕೊಂಡು ಅವರಿಗೆ ಬೇಕಾದ ಸಾಮಾನುಗಳನ್ನ ಅವರು ಆ್ಯಡ್ ಮಾಡ್ಕೊಳ್ತಾ ಇರ್ತಾರೆ ಬ್ಯಾಸ್ಕೆಟ್ಗೆ. ಹಾಗೆ ಇನ್ನೊಬ್ಬರು ಹಣ್ಣು ತರಕಾರಿಗಳನ್ನ ತಗೊಳ್ತಿರ್ತಾರೆ. ಹಾಗೆ ಮಕ್ಕಳು ಬಂದರೆ ಅಂತೂ ಮುಗ್ದೇ ಹೋಯ್ತು, ಚಾಕ್ಲೇಟ್ ಬಿಸ್ಕೆಟ್ಗಳು, ಚಿಪ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಈ ಎಲ್ಲ ಅದನ್ನು ಆ್ಯಡ್ ಮಾಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಇರೋರಿಗೂ ಕೂಡ ಕಾಲ್ ಮಾಡಿ ಕೇಳೋದು ಉಂಟು, ಏನಾದರೂ ತರಬೇಕಾ, ಪ್ರಾಡಕ್ಟ್ಸ್ನ ಸೇರಿಸ್ಕೋಬಹುದಲ್ವಾ ಬ್ಯಾಸ್ಕೆಟ್ಗೆ ಅಂತ. ಹಾಗೆ ಒಂದಷ್ಟು ಪ್ರಾಡಕ್ಟ್ಗಳು ಕೂಡ ಆ್ಯಡ್ ಆಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮನೆಯಿಂದ ಹೊರಡುವಾಗ ನನಗೇನು ಬೇಡ, ನೀವು ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿ ಅಂತ ಸುಮ್ಮನೆ ಬರ್ತೀವಿ ಅಂತ ಬರ್ತಾರೆ. ಹಾಗೆ ಬಂದರೂ ಸಹ ಆಗ ಬಂದ ಮೇಲೆ ಅವರಿಗೆ ಅಲ್ಲಿ ನೋಡ್ತಾ ಇದ್ದ ಹಾಗೆ ಎಷ್ಟೊಂದು ಪ್ರಾಡಕ್ಟ್ಗಳು ಕಾಣಿಸುತ್ತಲ್ಲ, ಮರ್ತಿರುವಂಥ ವಸ್ತುಗಳು ನೆನಪಾಗುತ್ತೆ. ಸೊ ಅವರು ಕೂಡ ತಗೊಳ್ತಾರೆ. ಹಾಗಾಗಿ ಫ್ಯಾಮಿಲಿ ಜೊತೆ ಹೋದರೆ ಎಲ್ಲರ ಶಾಪಿಂಗ್ ವಿಶ್ ಲಿಸ್ಟ್ ಕೂಡ ಸೈಲೆಂಟಾಗೇ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಫೈನಲಿ ಹೇಗೋ ಶಾಪಿಂಗ್ನ ಮುಗಿಸ್ತೀವಿ ಅಂತ ಅಂದ್ಕೊಂಡ್ರು ಮುಗಿಸಿ ಬರಬೇಕಾದ್ರೆ ಬಿಲ್ಲಿಂಗ್ ಕೌಂಟರ್ಗೆ ಬರ್ತಾ ಇದ್ದಾಗೆ ಅಲ್ಲಿ ಒಂದಷ್ಟು ಸಣ್ಣ ಪ್ರಾಡಕ್ಟ್ಸ್ಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಚಾಕ್ಲೇಟ್ ಆಗಿರ್ಬೋದು, ಚುವಿಂಗಮ್ ಆಗಿರ್ಬೋದು, ಒಂದಷ್ಟು ಎಸೆನ್ಷಿಯಲ್ ಥಿಂಗ್ಸ್ ಕೂಡ ಇರುತ್ತೆ, ನೇಲ್ ಕಟ್ಟರ್ ಆಗಿರ್ಬೋದು, ಹಾಗೆ ಸಣ್ಣ ಸಣ್ಣ ಕೋಮ್ಗಳಾಗಿರ್ಬೋದು, ಸೆಲ್ಗಳು, ಇದೆಲ್ಲ ಕೂಡ ಇರುತ್ತೆ ಆ ಬಿಲ್ಲಿಂಗ್ ಕೌಂಟರ್ನ ಹತ್ರ. ಯಾಕಂದರೆ ಬಿಲ್ಲಿಂಗ್ ಮಾಡುವಂಥ ಸಮಯದಲ್ಲಿ ಕಸ್ಟಮರ್ಗಳು ಏನಾದರೂ ಇಂತಹ ವಸ್ತುಗಳನ್ನ ಮರ್ತಿದ್ರೆ, ಸಣ್ಣ ಸಣ್ಣ ವಸ್ತುಗಳನ್ನ ಮರ್ತಿದ್ರೆ ಅವರು ನೋಡಲಿ, ಹಾಗೇನಾದ್ರು ಮರ್ತಿದ್ರೆ ಅವರು ಕೂಡ ಅದನ್ನು ಅವರ ಟ್ರಾಲಿಗೆ ಆ್ಯಡ್ ಮಾಡಿಕೊಳ್ಳಿ ಅಂತ ಆ ಬಿಲ್ಲಿಂಗ್ ಕೌಂಟರ್ನ ಹತ್ರ ಇಂತಹ ವಸ್ತುಗಳನ್ನ ಇಟ್ಟಿರ್ತಾರೆ. ನೀವು ನೆಕ್ಸ್ಟ್ ಟೈಮ್ ಸೂಪರ್ ಮಾರ್ಕೆಟ್ಗೆ ಹೋದಾಗ ಇಂತಹದನ್ನೆಲ್ಲ ಗಮನಿಸಿರ್ತೀರಾ, ಈಗಾಗಲೇ ಗಮನಿಸಿರ್ತೀರಾ, ಮತ್ತೊಂದು ಸಲ ಹೋದಾಗ ಗಮನಿಸಿ ಹಾಗೆ ಸ್ಮಾರ್ಟಾಗಿ ಶಾಪಿಂಗ್ ಮಾಡಿ ಸ್ನೇಹಿತರೆ. ಇನ್ನೇನು ಶ್ರಾವಣ ಮಾಸ ಶುರುವಾಗ್ತಾ ಇದೆ ನಾಳೆಯಿಂದ, ಇನ್ಮೇಲೆ ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇರುತ್ತವೆ. ಹಾಗಾಗಿ ಹಬ್ಬ ಬಂದರೆ ಶಾಪಿಂಗ್ ಮಾಡದೇ ಇರೋದಕ್ಕೆ ಆಗುತ್ತಾ? ಯಾವುದೇ ಸಮಯದಲ್ಲಿ ಬೇಡ ಅಂತ ಅಂದರೂ ಹಬ್ಬಕ್ಕೆ ಶಾಪಿಂಗ್ ಮಾಡಲೇಬೇಕಾಗತ್ತೆ, ಒಂದಷ್ಟು ವಸ್ತುಗಳನ್ನ ತರಲೇಬೇಕಾಗತ್ತೆ, ಅದು ಅಗತ್ಯ ಕೂಡ. ಹಾಗಾಗಿ ಶಾಪಿಂಗ್ ಮಾಡುವಂಥ ಈ ಸಮಯದಲ್ಲಿ ಸ್ಮಾರ್ಟಾಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ, ಸೊ ಹ್ಯಾಪಿ ಶಾಪಿಂಗ್ ಅಂತ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಈಗ ಒಂದಷ್ಟು ಸಂದೇಶಗಳನ್ನ ನೋಡುವಂತಹ ಸಮಯ. ಸುಜಾತ ಕೆ ನಟರಾಜ್ ಹೇಳ್ತಾ ಇದ್ದಾರೆ, ತಲೆಯಲ್ಲಿ ಇರುತ್ತೆ ಮೇಡಮ್, ಮಾರ್ಟ್ಗೆ ಹೋದಾಗ ಆ ಜಾಗದಲ್ಲಿ ನಡೆದು ಬರುವಾಗ ನನಗೆ ಬೇಕಾಗಿರುವಂತಹ ವಸ್ತುಗಳು ಕೆಲವೊಮ್ಮೆ ಮರ್ತು ಹೋಗುತ್ತೆ, ಹೀಗಾಗಿದ್ದು ಉಂಟು ಅಂತ. ಹಾಗೆ ನಿಮ್ಮ ಧ್ವನಿ ಕೇಳಿ ತುಂಬ ಸಂತೋಷ ಆಯಿತು ಅಂತ ನಂಬರ್ ಎಂಡಿಂಗ್ ವಿತ್ 7778 ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ, ನಂಬರ್ ಎಂಡಿಂಗ್ ವಿತ್ 4238 ಇವರು ಹೇಳ್ತಾ ಇದ್ದಾರೆ, ಶಾಪಿಂಗ್ಗೆ ಹೋಗುವಾಗ ಸೂಪರ್ ಮಾರ್ಕೆಟ್ಗೆ ಹೋಗುವಾಗ ನಾನು ಒಬ್ಬಳೇ ಹೋಗ್ತೀನಿ, ಆಗ ನನಗೆ ಬೇಕಾಗಿರುವಂಥ ವಸ್ತುಗಳನ್ನ ಮಾತ್ರ ತೊಗೊಂಡು ಬರಬಹುದು. ಹಾಗೆ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಸಹ ಕಾಲ್ ಮಾಡಿ ಕೇಳೋದ್ರಿಂದ ಮತ್ತಷ್ಟು ವಸ್ತುಗಳು ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನನಗೆ ಬೇಕಿರುವಂಥ ವಸ್ತುಗಳನ್ನ ಮಾತ್ರ ತೊಗೊಂಡು ಬರೋದು, ನಾನು ಒಬ್ಬಳೇ ಶಾಪಿಂಗ್ಗೆ ಹೋಗ್ತೀನಿ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಅನಂತು ವರ್ಸಸ್ ನುಸ್ರತ್ ಚಿತ್ರದ ಪ್ರೀತಿಯ ಹಾಡು ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ. ನಾವು ಮಾತಾಡಿದಂಥ ವಿಷಯ ಸೂಪರ್ ಮಾರ್ಕೆಟ್ ಶಾಪಿಂಗ್. ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಸಂದೇಶಗಳನ್ನ ಸಹ ನೀವು ಕಳಿಸಿದ್ರಿ, ಬಹಳ ಪ್ರೀತಿಯಿಂದ ಸ್ಪಂದಿಸಿದ್ರಿ. ಕಾರ್ಯಕ್ರಮ ಕೇಳ್ದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇರಿ. ಸ್ಟೇ ಟ್ಯೂನ್ಡ್. ಇದು 101.3 MHz ನಲ್ಲಿ ಮ್ಯೂಸಿಕಲಿ ಯುವರ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ

0: ಸಮಯದಲ್ಲಿ ಲೆನ್ಸ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಕೇಳಿ ನನಗೆ ಒಂದು ರೀತಿ ನನಗೆ ಆಸೆ ಹುಟ್ಟಕ್ಕೆ ಶುರುವಾಗ್ಬಿಡ್ತು. ಅವ್ರು ಯಾವಾಗ ನಿರ್ದೇಶನ ಮಾಡೋಕ್ಕೆ ಹೆಂಗಿರುತ್ತೆ ಅಂತ ಕೇಳಿದಾಗ ನನಗೊಂಥರ ಆಸೆ ಶುರುವಾಯಿತು. ಅಷ್ಟೊತ್ತಿಗೆ ಸರಿಯಾಗಿ ಒಂದು ರೀತಿ ಅದು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, ಬಳ್ಳಾರಿಯಿಂದ ಪದ್ಮಾವತಿ ಬಾಯಿ ಅಂದ್ಬಿಟ್ಟು ಒಬ್ಬರು ಬಂದರು. ಬಂದುಬಿಟ್ಟು ನಾವೆಲ್ಲ ಹೆಂಗಸರೇ ಸೇರಿ ಒಂದು ಚಿತ್ರವನ್ನು ನಿರ್ಮಿಸಬೇಕು ಅಂತ ಇದ್ದೀವಿ, ನೀವು ಅದಕ್ಕೆ ನಿರ್ದೇಶಕರಾಗಬೇಕು ಅಂತ ಕೇಳಿದರು ನನ್ನನ್ನು. ಅದು ನನಗೆ ಒಂದು ರೀತಿ ಆಯ್ತಮ್ಮ ನಾನು ಮಾಡ್ತೇನೆ, ಎಲ್ಲ ಹೆಂಗಸರು ಸಿಗೋದು ಕಷ್ಟವಾಗಬಹುದು ಅಂತ ಹೇಳಿದೆ ನಾನು.
1: ಕ್ಯಾಮ್ರಾ ಉಮನ್ ಎಲ್ಲ
0: ಇರಲಿಲ್ಲ ಆಗ, ಕಷ್ಟ ಆಗ್ಬೋದು ಅಂತ ಹೇಳಿದೆ. ಆದರೂ ನಾವು ಹುಡ್ಕೋಣ ಮಾಡೋಣ ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ನಾನು ಅವ್ರಿಗೆ. ಬಟ್ ಅವ್ರು ಮಾಡಿದ್ದೇನೆಂದರೆ ಒಂದು ಬ್ಯಾಂಕ್ನಿಂದ 1.5 ಲಕ್ಷ ಸಾಲ ತೊಗೊಂಡಿದ್ರು. ಆ 1.5 ಲಕ್ಷದಲ್ಲಿ ಫಿಲ್ಮ್ ಮುಗಿಸ್ಬೇಕು ಅಂತಂದರು. 1.5 ಲಕ್ಷದಲ್ಲಿ ಮುಗಿಯುತ್ತೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಅವ್ರಿಗೆ ನಾನು ಹೇಳಿದೆ 1.5 ಲಕ್ಷದಲ್ಲಿ ಮುಗಿದೇ ಇದ್ದರೆ ನಾನು ನನ್ನ ಕಡೆಯಿಂದ ದುಡ್ಡು ಹಾಕಬೇಕಾಗುತ್ತೆ, ಆಗ ನಾವಿಬ್ಬರೂ ಒಂದು ರೀತಿ ಶೇರ್ ಹೋಲ್ಡರ್ಸ್ ಥರ ಆಗಬೇಕಾಗುತ್ತೆ. ಅದಕ್ಕೆ ಆಕೆ ಒಪ್ಪಲಿಲ್ಲ. ಅಷ್ಟೊತ್ತಿಗಾಗಲೇ ಅವರು ಸುಮಾರು ದುಡ್ಡನ್ನು ಖರ್ಚು ಕೂಡ ಮಾಡಿಬಿಟ್ಟಿದ್ದು. ಆಮೇಲೆ
1: ಲೊಕೇಶನ್ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ.
0: ಲೊಕೇಶನ್ ಕೂಡ ಅವ್ರ ಜೊತೇಲಿ ಹೋಗಿ ಎಂಕೆ ಇಂದ್ರಾನು ನಮ್ಮ ಜೊತೇಲಿ ಬಂದಿದ್ರು. ಸುಮಾರು 150 ಹಳ್ಳಿಗಳನ್ನು ಆವಾಗ ತಿರುಗಿದ್ವಿ ನಾವು ಒಂದು ಸರಿಯಾದ ಮನೆ ಹುಡುಕಕ್ಕೋಸ್ಕರ. ಕೊನೆಗೂ ನಮಗೆ ಶೀರ್ನಾಳಿ ಚಂದ್ರಶೇಖರ್ ಅಂತ ಕೇಳಿರ್ಬೋದಲ್ಲ ನೀವು,
1: ಕೇಳಿ
0: ಆ ಶೀರ್ನಾಳಿ ಚಂದ್ರಶೇಖರ್ ಮನೆ ನನಗೆ ಬಹಳ ಒಪ್ಪಿಗೆ ಆಯಿತು. ಆ ಮನೆಯನ್ನು ನೋಡಿಕೊಂಡು ಅಲ್ಲಿ ಫಿಲ್ಮ್ ಶೂಟಿಂಗ್ ಮಾಡಬೇಕು ಅಂತ ಬಂದ್ವಿ. ಬಂದ ಮೇಲೆ ಈಕೆ ಮಧ್ಯದಲ್ಲಿ ನಮಗೆ ಕೈ ಕೊಟ್ಬಿಟ್ರು. ಕಾರಣ ಅವರು ಹಣ ಸ್ವಲ್ಪ ಖರ್ಚಾಗೋಗಿತ್ತು, ಮತ್ತು ನಾನು ಈ ರೀತಿ ಮಾತಾಡಿದ್ನಲ್ಲ ಹಣ ನಾನು ಹಾಕಿದ್ರೆ ಇಬ್ಬರು ಶೇರ್ ಹೋಲ್ಡರ್ಸ್ ಆಗಬೇಕು ಅನ್ನೋ ಹೇಳಿದ್ರಿಂದ ಅವರಿಗೆ ತೊಂದರೆ ಆಯಿತು ಅಂತ ಅನಿಸುತ್ತೆ. ಅದು ಮಧ್ಯದಲ್ಲಿ ಕೈ ಬಿಟ್ಬಿಟ್ರು ನನ್ನನ್ನು. ನಾನು 1 ವರ್ಷ ತೊಗೊಂಡಿದ್ದೀನಿ ಅದನ್ನು ಸ್ಕ್ರಿಪ್ಟ್ ಮಾಡಲಿಕ್ಕೆ, 1 ವರ್ಷ ತೊಗೊಂಡಿದ್ದೀನಿ. 1 ವರ್ಷ ತೊಗೊಂಡು ಚಿತ್ರಕಥೆ ಮಾಡಿ ತಯಾರು ಮಾಡಿಕೊಂಡು ಎಲ್ಲ ಮಾಡಿ ಈ ರೀತಿ ಆಗೋಯ್ತಲ್ಲ ಅಂತ ನನಗೆ ಬಹಳ ದುಃಖವಾಯಿತು. ಆದರೂ ಕೂಡ ಒಂದು ಧೈರ್ಯ ಮಾಡಿ ಲೋನ್ ತೊಗೊಂಡು ಅದನ್ನು 16mm ಚಲನಚಿತ್ರವಾಗಿ ಮಾಡಿದೆ ನಾನು ಅದನ್ನು. ಆ ಫಿಲ್ಮು ನಿಜವಾಗ್ಲೂ ನಾನು ಇಷ್ಟು ವರ್ಷ ಏನು ಕೆಲಸ ಮಾಡಿದರೂ ಕೂಡ ಒಂದೇ ಒಂದು ಫಿಲ್ಮು ಪ್ರಪಂಚವನ್ನೆಲ್ಲ ನನ್ನನ್ನು ಸುತ್ತಿಸ್ಬಿಟ್ಟು ಚಿತ್ರದ ಜೊತೆಗೆ ನಾನು ಸುತ್ತಾಡಿಕೊಂಡು ಬಂದು ನನಗೆ ಹೆಸರು ಇದೆಲ್ಲ ಕೊಟ್ಟಿದ್ದು ಆ ಒಂದು ಚಿತ್ರನೇ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಿರ್ಮಾಪಕಿ ನಿರ್ದೇಶಕಿ ರಂಗಭೂಮಿ ತಜ್ಞೆ ಪ್ರೇಮಾ ಕಾರಂತ್ ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ ಕೇಳಿದ್ರಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 6:19:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸಹಕಾರಿತಾ ಕ್ಷೇತ್ರಸ್ಯ ಸಂವರ್ಧನಾಯ ವಿತ್ತೀಯಾನುದಾನ ವೃದ್ಧಿ ವಿಧೇಯಕಂ ಸಂಸದಾ ಪಾರಿತಂ. ಗೃಹಮಂತ್ರಿ ಅಮಿತ್ ಶಾಹ ಪ್ರೋಕ್ತವಾನ್ ಯತ್ ಸರ್ವಕಾರಃ ಸರ್ವೇಷು ವಿಷಯೇಷು ಚರ್ಚಾಯೈ ಸನ್ನದ್ಧಃ, ಸಂಸತ್ ಸಂಚಾಲನಾಯ ವಿಪಕ್ಷಾತ್ ವಿಹಿತಃ ಆಗ್ರಹಃ. ಯುವಾನಃ ಆತ್ಮಚರಿತಾನಿ ಪಠೇಯುಃ, ರೀಲ್ಸ್ ಇತಿ ಯುಗಸ್ಯ ಲಘುಮಾರ್ಗಾನ್ ಪರಿಹರೇಯುಃ ಇತ್ಯಗಾದೇತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹರ ಘರ್ ತಿರಂಗಾ ಇತ್ಯಭಿಯಾನಂ ಗತಿಂ ಭಜತೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನಃ ಅವದತ್ ಯತ್ ವಂದೇ ಮಾತರಂ ಇತಿ ಭಾವನಾ ರಾಷ್ಟ್ರೀಯಾತ್ಮನಃ ಸಶಕ್ತೀಕರಣಂ ಕರೋತಿ. ಅಮೆರಿಕಾ ದೇಶಸ್ಯ ಸೆಂಟ್ ಲೂಯಿಸ್ ನಗರೆ ಆಯೋಜ್ಯಮಾನಸ್ಯ ಸಿಂಗ್ಫೀಲ್ಡ್ ಚಷಕಸ್ಯ ದ್ವಿತೀಯ ಚಕ್ರೆ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಾನಂದ ಜಾವಾಖೀರ್ ಸಿಂದಾರೋವ್ ಇತ್ಯೇತಂ ಪರಾಜಿತವಾನ್. ಅಪಿ ಚ ರಾಷ್ಟ್ರಮಂಡಲ ಸ್ಪರ್ಧಾಯಾಂ ಭಾರತೀಯ ದಲೇನ ನೈಜೀರಿಯಾಯಾಃ ಲಾಗೋಸ ನಗರೆ ತೃತೀಯ ದಿವಸೆ ಸ್ವಾಯತ್ತೀಕೃತಾನಿ ಪಂಚಪದಕಾನಿ. ಅಥ ವಾರ್ತಾಃ ವಿಸ್ತರೇಣ. ಲೋಕಸಭಾಯಾ ಅದ್ಯ ವೈದೇಶಿಕ ಅಂಶದಾನ ಸಂಶೋಧನ ವಿಧೇಯಕಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಂ ವಿಸ್ತೃತ ಪರೀಕ್ಷಣಾಯ ಸಂಯುಕ್ತ ಸಂಸದೀಯ ಸಮಿತಯೇ ಪ್ರೇಷಿತಂ. ಏತತ್ ವಿಧೇಯಕಂ ದಶಾಧಿಕ ದ್ವಿಸಹಸ್ರತಮಸ್ಯ ವರ್ಷಸ್ಯ ಮೂಲಾಧಿನಿಯಮಸ್ಯ ಸಂಶೋಧನಾರ್ಥಂ ಆನೀತಮಾಸೀತ್. ಅಸ್ಯ ವಿಧೇಯಕಸ್ಯ ಮುಖ್ಯೋದ್ದೇಶ್ಯಂ ವೈದೇಶಿಕ ಅನುದಾನಾನಾಂ ಪ್ರಯೋಗಂ ಅಧಿಕಾಧಿಕಂ ಪಾರದರ್ಶಿಕಂ ಉತ್ತರದಾಯಿತ್ವಪೂರ್ಣಂ ಚ ವಿಧಾತುಂ ಅಸ್ತಿ. ಗೃಹ ರಾಜ್ಯಮಂತ್ರಿ ನಿತ್ಯಾನಂದರಾಯ ವ್ಯಾಪಕ

0: ಪರಾಮರ್ಶಾರ್ಥಂ ಇತಂ ವಿಧೇಯಕಂ ಉಭಯೋ ಸದನಯೋ ಸಂಯುಕ್ತ ಸಂಸದ ಯುಕ್ತಾಯಃ ಜೆಪಿಸಿ ಸಮಿತ್ಯಾಃ ಪಾರ್ಶ್ವೇ ಪ್ರೇಷಯಿತುಂ ಪ್ರಸ್ತಾವಂ ಉಪಸ್ಥಾಪಿತವಾನ್. ತೇನೋಕ್ತಂ ಯತ್ ಅಸ್ಯಾಂ ಸಮಿತೌ ಲೋಕಸಭಾಯಾಃ ಏಕವಿಂಶತಿ ಸದಸ್ಯಾಃ ಅಥ ಚ ರಾಜ್ಯಸಭಾಯಾಃ ದಶ ಸದಸ್ಯಾಃ ಭವಿಷ್ಯಂತಿ. ರಾಯಃ ಅಸೂಚಯತ್ ಯತ್ ಏಷಾ ಸಮಿತಿಃ ಶೀತಕಾಲೀನ ಸತ್ರಸ್ಯ ಪ್ರಥಮ ಸಪ್ತಾಹಸ್ಯ ಅಂತಿಮ ದಿನಾಂಕಂ ಯಾವತ್ ಸ್ವಕೀಯಂ ವೃತ್ತಂ ಸದನೆ ಉಪಸ್ಥಾಪಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಯೂನಾಂ ಆಹ್ವಾನಂ ಅಕರೋತ್ ಯತ್ತೇ ಸ್ವೀಯ ಪ್ರೇರಣಾ ಸ್ರೋತಸಾಂ ಆತ್ಮಚರಿತಾನಿ ಪಠೇಯುಃ. ಸಹಿವ ಅಂತರ್ಜಾಲೀಯೇಸ್ಮಿನ್ ಯುಗೇ ಜೀವನಸ್ಯ ಲಘುಮಾರ್ಗಾನ್ ಪರಿಹರೇಯುಃ. ತೇನ ವಿಕಸಿತ ಭಾರತಸ್ಯ ಸಂಕಲ್ಪಂ ಅಗ್ರೆ ನೇತುಂ ಕರ್ಮಠ ಯುವಕಾನಾಂ ಅವಿರತ ಆವಶ್ಯಕತಾಯಾಃ ಉಪರಿ ಅಪಿ ಬಲಂ ಪ್ರದತ್ತಂ. ಸಹ ತಾದೃಶಸ್ಯ ವಂಶಸ್ಯ ನಿರ್ಮಾಣಾಯ ಆಹ್ವಾನಂ ಅಕರೋತ್ ಯಃ ಬಾಧಾಃ ಪರಿಹಾರ್ಯ ರಾಷ್ಟ್ರೀಯ ಆತ್ಮನಿರ್ಭರತಾಯಾಃ ಮಾರ್ಗೇ ಧೈರ್ಯಪೂರ್ವಕಂ ಅಗ್ರೆ ಸರೇತ್.
1: हमें भविष्य में कोविंद जी जैसे अनेकों युवा चाहिए जो परेशानियों से परास्त न हो, जो मुश्किलों से मायूस न हो, बल्कि अपनी मेहनत से हर मंजिल को आसान बनाने का हौसला रखे. इसी बदलाव से सशक्त भारत के निर्माण का संकल्प पूरा होगा. यहीं से आत्मनिर्भर और विकसित भारत का रास्ता बनेगा.
0: ಪ್ರಧಾನಮಂತ್ರಿ ನವದಿಲ್ಲಿಯಾಂ ಪೂರ್ವ ರಾಷ್ಟ್ರಪತಿನಃ ರಾಮನಾಥ ಕೋವಿಂದಸ್ಯ ಟ್ರಯಂಫ್ ಆಫ್ ದ ಇಂಡಿಯನ್ ರಿಪಬ್ಲಿಕ ಮೈ ಲೈಫ್ ಮೈ ಸ್ಟ್ರಗಲ್ ಇತಿ ಶೀರ್ಷಕಸ್ಯ ಯುಕ್ತಸ್ಯ ಪುಸ್ತಕಸ್ಯ ವಿಮೋಚನಾವಸರೆ ಏತತ್ ಪ್ರಖ್ಯಾಪಯತ್. ಪ್ರಧಾನಮಂತ್ರಿ ಮೋದಿ ದೇಶಸ್ಯ ಯುವವಂಶಂ ರಾಮನಾಥ ಕೋವಿಂದಸ್ಯ ಜೀವನಯಾತ್ರಾಂ ತಸ್ಯೈವ ಶಬ್ದೇಷು ಜ್ಞಾತುಂ ಅಥ ಚ ತಸ್ಯ ಲೇಖನಾನಿ ಅನುಭವಾಂಶ್ಚ ಪಠಿತುಂ ಆಗ್ರಹಂ ಅಕರೋತ್. ಸಹ ಅಕಥಯತ್ ಯತ್ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ ಜ್ಯೋತಿಬಾ ಫೂಲೆ ಸಾವಿತ್ರಿಬಾಯಿ ಫೂಲೆ ಇತ್ಯಾದಯ ಮಹಾಪುರುಷಾ ತಾದೃಶಸ್ಯ ಪುನರ್ಮಾನಿತಸ್ಯ ಭಾರತಸ್ಯ ಸ್ವಪ್ನಂ ಅಪಶ್ಯನ್ ಯತ್ರ ದರಿದ್ರ ವಂಚಿತ ನಾಗರಿಕ ಉಚ್ಚತಮಂ ಪದಂ ಪ್ರಾಪ್ನುಯಾದಿತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಪ್ರಾವೋಚತ್ ಯತ್ ಸರ್ವಕಾರ ಛಾತ್ರ ವಿಷಯಂ ಅಧಿಕೃತ್ಯ ಕಸ್ಮಿಂಶ್ಚಿದಪಿ ವಿಷಯೇ ಸಂಸದಿ ಚರ್ಚಾಯೈ ತಥಾ ಚ ಪ್ರಶ್ನಾನಾಂ ಉತ್ತರಾಣಿ ಚ ದಾತುಂ ಪೂರ್ಣತಯಾ ಸನ್ನದ್ಧೋ ವರ್ತತೆ. ಸಂಸದ ಪ್ರಾಂಗಣೆ ವಾರ್ತಾಹರೈಃ ಸಹ ಸಂಭಾಷಮಾಣಃ ಶ್ರೀಶಾಹ ನ್ಯಗಾದೀತ್ ಯತ್ ಸರ್ವಕಾರಸ್ಯ ಪಾರ್ಶ್ವೇ ಗೋಪಯಿತುಂ ಕಿಮಪಿ ನಾಸ್ತಿ ಸ ಚ ವಿಚಾರ ವಿಮರ್ಶಾಯ ತತ್ಪರೋ ವಿದ್ಯತೆ.
2: आज 3 बजे तक स्पीकर साहब को वो पत्र दे दें. 3 बजे से लेकर कल 3 बजे तक सभी प्रकार की चर्चा के लिए हम तैयार हैं. मैं सदन में ही बैठूंगा, सबको सुनूंगा और सब चीजों का जवाब दूंगा. सरकार के पास छुपाने के लिए कुछ नहीं, देश की जनता के सामने सारी चीजें स्पष्ट हो जाए, दूध का दूध और पानी का पानी हो जाए.
0: ಅಪರತಃ ಲೋಕಸಭಾಯಾಂ ವಿಪಕ್ಷಸ್ಯ ನೇತಾ ರಾಹುಲ್ ಗಾಂಧಿ ಅವದತ್ ಯತ್ ನೀಟ ಪ್ರದರ್ಶನಕಾರಿ ಛಾತ್ರಾನ್ ವಿರುದ್ಧ ಆರಕ್ಷಕಾಣಾಂ ವಿರುದ್ಧಾಚರಣಂ ಅಧಿಕೃತ್ಯ ವಿಪಕ್ಷಃ ಸರ್ವಕಾರಾತ್ ಉತ್ತರಂ ಯಾಚತೆ. ಸಂಸತ್ ಪರಿಸರೆ ವಾರ್ತಾಹರೈಃ ಸಹ ಸಂವಾದಕ್ರಮೆ ಅಸೌ ಪ್ರೋಕ್ತವಾನ್ ಯತ್ ವಿಪಕ್ಷಸ್ಯ ರುಚಿಃ ಕೇವಲಂ ಗೃಹಮಂತ್ರಿಣಃ ವಕ್ತವ್ಯ ನಾಸ್ತಿ ಅಪಿತು ಸರ್ವಕಾರಸ್ಯ ಉತ್ತರದಾಯಿತ್ವ ನಿರ್ಧಾರಣೆಪಿ ವರ್ತತೆ. ಪ್ರಿಯಾ ಶ್ರೋತಾರ ಸಂಸ್ಕೃತ ವಾರ್ತಾಯಾ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ ಅವದತ್ ಯದ್ ವಂದೇ ಮಾತರಂ ಇತ್ಯಸ್ಯ ಭಾವೇನ ಭಾರತಸ್ಯ ಸ್ವಾತಂತ್ರ್ಯ ಸಂಘರ್ಷಂ ಪ್ರೇರಿತಂ. ಅದ್ಯತ್ವೇಪಿ ರಾಷ್ಟ್ರಸ್ಯ ಪರಿಚಯಂ ಸುದೃಢಂ ಕರೋತಿ. ರಾಷ್ಟ್ರಗೀತಸ್ಯ ಸಾರ್ಧೈಕ ವರ್ಷಾಣಾಂ ಪೂರ್ತ್ಯವಸರೆ ಸಂಸ್ಕೃತಿ ಮಂತ್ರಾಲಯೇನ ಆಯೋಜಿತೆ ಹರಘರ ತಿರಂಗಾ ದ್ವಿಚಕ್ರಿಕಾಯಾನ ಯಾತ್ರಾಯಾಂ ಪ್ರತಿಭಾಗಿನಃ ಸಂಬೋಧಯನ್ ಸಹ ಏತದ್ ಉಕ್ತವಾನ್. ಉಪರಾಷ್ಟ್ರಪತಿಃ ಅವದತ್ ಯದ್ ವಂದೇ ಮಾತರಂ ಇತ್ಯಸ್ಯ ಶಬ್ದೈಃ ದೇಶಭಕ್ತಿಃ ಪ್ರಜ್ವಲಿತಂ ತಥಾ ಚ ಔಪನಿವೇಶಿಕ ಶಾಸನಸ್ಯ ವಿರುದ್ಧಂ ಯುದ್ಧೇ ಪ್ರದೇಶೇಷು ಭಾಷಾಸು ಧರ್ಮೇಷು ಪೃಷ್ಠಭೂಮೌ ಚ ಜನಾನಾಂ ಐಕ್ಯಂ ಆನೀತಂ. ಸಹ ವೀರ ಸಾವರ್ಕರಸ್ಯ ನೇತಾಜಿ ಸುಭಾಷ ಚಂದ್ರ ಬೋಸಸ್ಯ ತಿರುಪುರ ಕುಮಾರಸ್ಯ

ಇತ್ಯಾದೀನಾಂ ಸ್ವಾತಂತ್ರ್ಯ ಯೋಧೃಣಾಂ ತ್ಯಾಗಸ್ಯ ಸ್ಮರಣಂ ಕೃತ್ವಾ ತೇಷಾಂ ಸಾಹಸೇನ ವಂದೇ ಮಾತರಂ ಇತ್ಯಸ್ಯ ಚೈತನ್ಯಂ ಜೀವಿತಂ ಸ್ಥಾಪಿತಂ ಇತಿ ಉಕ್ತವಾನ್. ಸರ್ವಕಾರೇಣ ಅದ್ಯ ಸೂಚಿತಂ ಯತ್ ನ್ಯಾಷನಲ್ ಎಐ ಸ್ಕಿಲಿಂಗ್ ಇನಿಶಿಯೇಟಿವ್ ಇತ್ಯಸ್ಯ ಪ್ರಥಮೆ ಚರಣೆ ಪ್ರಾಯಃ ಸಪಾದಷಷ್ಠಿ ಸಹಸ್ರಾಧಿಕಾನಿ ನಾಮಾಂಕನಾನಿ ಜಾತಾನಿ. ಸೂಚನಾ ಪ್ರಸಾರಣ ರಾಜ್ಯ ಮಂತ್ರಿ ಡಾಕ್ಟರ್ ಎಲ್ ಮುರುಗನ ವರ್ಯಃ ಲೋಕಸಭಾಯಾಂ ಲಿಖಿತೆ ಪ್ರತ್ಯುತ್ತರೆ ಅವದತ್ ಯತ್ ಆಹತ್ಯ ವಿಂಶತ್ಯಧಿಕ ಷಟ್ ಶತಾಧಿಕ ದ್ವಿಸಹಸ್ರಂ ಯಾವತ್ ಪ್ರತಿಭಾಗಿನಃ ಪ್ರಥಮಸ್ಯ ಚರಣಸ್ಯ ಮಾಡ್ಯೂಲ್ ದ್ವಯಂ ಸಂಪನ್ನಂ ಕೃತವಂತಃ. ಸಹ ಅಗ್ರೆ ಅವದತ್ ಯತ್ ದ್ವಿಪಂಚಾಶದಧಿಕ ಪಂಚಶತಂ ಯಾವತ್ ಪ್ರತಿಭಾಗಿನಃ ಕಾರ್ಯಕ್ರಮಸ್ಯ ಪ್ರಥಮಸ್ಯ ಚರಣಸ್ಯ ಚತುರ್ಣಾಂ ಮಾಡ್ಯೂಲ್ ವಿಶೇಷಾನ್ ಸಂಪೂರ್ಣಂ ಕೃತವಂತಃ. ಪಾಠ್ಯಕ್ರಮಂ ಮಾಡ್ಯೂಲ್ ಪಾಠ್ಯಕ್ರಮಸ್ಯ ಅವಧಿ ಇತ್ಯಾದೀನಾಂ ದ್ವಿತೀಯ ಚರಣಸ್ಯ ವಿವರಣಾನಿ ಅಂತಿಮಾವಸ್ಥಾಯಾಂ ಸಂತಿ. ಭಾರತೀಯ ರೈಲ್ವೆ ಮಂತ್ರಾಲಯೇನ ಪಶ್ಚಿಮ ರೈಲ್ವೆ ಮಂಡಲಸ್ಯ ಗೇರಾತ್ಪುರ ಅಹಮದಾಬಾದ್ ಖಂಡೆ ಚತುಷ್ಪಥೀಯ ಮಾರ್ಗ ಊರ್ಧ್ವ ಸೇತೋ ನಿರ್ಮಾಣಾಯ ತ್ರಿಪಂಚಾಶದಧಿಕೈಕಶತ ಕೋಟಿ ರೂಪ್ಯಕಾಣಾಂ ಪರಿಯೋಜನಾ ಸ್ವೀಕೃತಾ. ರೈಲ್ವೆ ಮಂತ್ರಾಲಯೇನ ಸೂಚಿತಂ ಯತ್ ಏಷಾ ಪರಿಯೋಜನಾ ಅಮ್ರೇಲಾ ಕಾರ್ಯಾಂತರ್ಗತಂ ಸ್ವೀಕೃತಾ ಅಸ್ತಿ. ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಅಸ್ಯ ರೈಲ್ ಸೇತು ಭಾಗಸ್ಯ ಆಹತ್ಯ ದೈರ್ಘ್ಯಂ ಷಡಾಧಿಕೈಕಶತ ಮೀಟರ್ ಮಿತಂ ಯಾವತ್ ಭವಿಷ್ಯತಿ. ಅಮೆರಿಕಾ ದೇಶಸ್ಯ ಸೆಂಟ್ ಲೂಯಿಸ್ ನಗರೆ ಆಯೋಜ್ಯಮಾನಸ್ಯ ಸಿಂಕ್ಫೀಲ್ಡ್ ಚಷಕಸ್ಯ ದ್ವಿತೀಯ ಚಕ್ರೆ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜವಾಖೇರ್ ಸಿಂದಾರೋವ ಇತ್ಯೇತಂ ಪರಾಜಿತವಾನ್. ರಾಷ್ಟ್ರಮಂಡಲ ಸ್ಪರ್ಧಾಯಾಂ ಭಾರತೀಯ ದಳೇನ ನೈಜೀರಿಯಾಯಾಃ ಲಾಗೋಸ ನಗರೆ ತೃತೀಯ ದಿವಸೆ ಸ್ವಾಯತ್ತೀಕೃತಾನಿ ಪಂಚ ಪದಕಾನಿ. ಅಂತೆ ಮುಖ್ಯವಾರ್ತಾಃ ಪುನಃ ಏಕವಾರಂ. ಸಹಕಾರಿತಾ ಕ್ಷೇತ್ರಸ್ಯ ಸಂವರ್ಧನಾಯ ವಿತ್ತೀಯಾನುದಾನ ವೃದ್ಧಿ ವಿಧೇಯಕಂ ಸಂಸದ ಪಾರಿತಂ. ಗೃಹಮಂತ್ರಿ ಅಮಿತ ಶಾಹ ಪ್ರೋಕ್ತವಾನ್ ಯತ್ ಸರ್ವಕಾರಃ ಸರ್ವೇಷು ವಿಷಯೇಷು ಚರ್ಚಾಯೈ ಸನ್ನದ್ಧಃ. ಸಂಸದ ಸಂಚಾಲನಾಯ ವಿಪಕ್ಷಾತ್ ವಿಹಿತಃ ಆಗ್ರಹಃ. ಯುವಾನಃ ಆತ್ಮಚರಿತಾನಿ ಪಠೇಯುಃ ರೀಲ್ಸ್ ಇತಿ ಯುಗಸ್ಯ ಲಘುಮಾರ್ಗಾನ್ ಪರಿಹರೇಯುಃ ಇತ್ಯಗಾದೀತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹರ ಘರ್ ತಿರಂಗಾ ಇತ್ಯಭಿಯಾನಂ ಗತಿಂ ಭಜತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ ವರ್ಯಃ ಅವದತ್ ಯತ್ ವಂದೇ ಮಾತರಂ ಇತಿ ಭಾವನಾ ರಾಷ್ಟ್ರೀಯಾತ್ಮನಃ ಸಶಕ್ತೀಕರಣಂ ಕರೋತಿ. ರಾಷ್ಟ್ರಮಂಡಲ ಸ್ಪರ್ಧಾಯಾಂ ಭಾರತೀಯ ದಳೇನ ನೈಜೀರಿಯಾಯಾಃ ಲಾಗೋಸ ನಗರೆ ತೃತೀಯ ದಿವಸೆ ಸ್ವಾಯತ್ತೀಕೃತಾನಿ ಪಂಚ ಪದಕಾನಿ. ಇತಿ ವಾರ್ತಾಃ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 6:30. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ಮನದಾಳದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಸಮಯ ಇದು. ಮನಸ್ಸುಗಳ ಮಾತು ಮಧುರ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

ಹೀಗೆ ಒಂದು ಕಥೆ. ಒಂದು ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಸಿಡ್ಕೋದು, ಎಲ್ಲರನ್ನು ಸಂಶಯಿಸೋದು, ಮತ್ತೆ ಸಣ್ಣ ಕಾರಣಕ್ಕೂ ದೊಡ್ಡ ರಂಪಾಟ ಮಾಡಿ ಕಳ್ಕೊಳ್ಳೋ ಮನೋಭಾವ ಇದ್ದವಳು. ಎಷ್ಟು ಜಗಳಗಂಟಿ ಅಂದ್ರೆ ಯಾರೂ ಆಕೆ ಹತ್ರ ಕೂಡ ಬರ್ತಾ ಇರ್ಲಿಲ್ವಂತೆ. ಹಾಗಾಗಿ ಅವಳು ಯಾವಾಗ್ಲೂ ಏಕಾಂಗಿ, ಸದಾ ಒಂದು ಖಿನ್ನತೆ, ಒಂದು ಬೇಜಾರು, ಒಂದು ನೋವು ಅವಳ ಮನಸ್ಸಲ್ಲಿ ಇದ್ದೇ ಇತ್ತು. ಒಂದ್ಸಲ ಒಂದು ಈ ಖಿನ್ನತೆ ಅಂತಾರಲ್ಲ, ಅದರ ತುಟ್ಟ ತುದಿಯಲ್ಲಿದ್ದಾಗ, ಸಿಕ್ಕಾಪಟ್ಟೆ ಖಿನ್ನತೆಗೊಳಗಾಗಿದ್ದಾಗ ಏನಾದರೂ ಮಾಡ್ಕೊಂಡು ಬಿಡಬೇಕು, ನಾನು ಬದುಕೇ ಇರಬಾರ್ದು ಅಂತ ಅಂದ್ಕೊಂಡು ಎಲ್ಲೋ ಹೋಗಿ ದೊಡ್ಡ ಕಟ್ಟಡದ ಮೇಲಿಂದ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಬಿಟ್ಲು. ಆದರೆ ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ, ಆಕೆ ಸಾಯಲಿಲ್ಲ. ಸಿಕ್ಕಾಪಟ್ಟೆ ಪೆಟ್ಟಾಗಿ ದೇಹದ ಕೆಳಭಾಗದ ಚಲನೆ ಕಳ್ಕೊಂಡೇ ಬಿಟ್ಲು. ಯಾವಾಗಲೂ ಒಂದು ವೀಲ್ ಚೇರ್ ಮೇಲೆ ಗಾಡಿಲೇ ಕೂತಿರ್ಬೇಕಾಗಿತ್ತು. ಅವಳ ಪರಿಸ್ಥಿತಿ ಬಗ್ಗೆ ಸಿಕ್ಕಾಪಡೆ ಯೋಚನೆ ಮಾಡ್ತಾ ಇದ್ಲು. ಛೇ, ಈ ದೇವರು ಎಷ್ಟು ನಿಷ್ಕರುಣಿ ಅಂದ್ಕೊಂಡಿದ್ಲು. ಆದರೆ ಕನಸಿನಲ್ಲಿ ಬಂದಿದ್ದ ದೇವರು ಹೇಳ್ದ, ನೋಡಮ್ಮ, ನಿನ್ನ ಪರಿಸ್ಥಿತಿಗೆ ನೀನೇ ಕಾರಣಕರ್ತಳು, ಬೇರೆ ಯಾರು ಅಲ್ಲ. ಆತ್ಮಹತ್ಯೆಗೇನೋ ಪ್ರಯತ್ನಿಸ್ಬಿಟ್ಟೆ, ಪ್ರಯತ್ನಿಸೋಕೆ ಮುಂಚೆ ನಿನ್ನ ದೇಹ ಸರಿಯಾಗೇ ಇತ್ತು, ನೆಟ್ಟಗಿತ್ತು, ಆದರೆ ನಿನ್ನ ಮನಸ್ಸು ಸೊಟ್ಟಗಾಗಿತ್ತು, ಸರಿ ಇರಲಿಲ್ಲ. ಈಗ ನಿನ್ನ ಮನಸ್ಸು ನೆಟ್ಟಗಾಗಿದೆ, ಆದರೆ ದೇಹ ಸೊಟ್ಟಗಾಗಿದೆ. ಈಗಲೂ ನೀನು ಪ್ರಯತ್ನ ಪಟ್ಟರೆ ಸರಿಯಾದ ಜೀವನ ನಡೆಸಬಹುದು, ಯೋಚನೆ ಮಾಡಿ ನೋಡು ಅಂತ ಹೇಳ್ದ ದೇವರು. ಹೀಗೆ ಯೋಚನೆ ಮಾಡಿದವಳಿಗೆ ಈ ಕನಸಿಂದ ಅವಳ ಮನಸ್ಸು ಖಂಡಿತ ಬದಲಾಯಿತು. ಅವಳ ಮನಸ್ಸಿನ ಜೊತೆಗೆ ಅವಳ ಮನೋಭಾವನೂ ಬದಲಿಸ್ಕೊಂಡ್ಲು, ಸರಿಯಾದ ಜೀವನ ನಡೆಸೋಕೆ ಶುರು ಮಾಡಿದ್ಲು. ಖಿನ್ನತೆ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆ ಆದ್ರೂ, ಸಮಸ್ಯೆ ಆದ್ರೂ, ಅದು ಬರೀ ನಮ್ಮ ಮನಸ್ಸನ್ನ ಮಾತ್ರ ಅಲ್ಲ, ನಮ್ಮ ದೇಹವನ್ನೂ ಘಾಸಿಗೊಳಿಸುತ್ತೆ ಅನ್ನೋದು ನಾವೆಲ್ಲರೂ ನೆನಪಲ್ಲಿಡಬೇಕು.

ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಖಿನ್ನತೆಗೆ ಒಳಗಾದ ಅರ್ಜುನ ಗೀತೋಪದೇಶದಿಂದ ಅರ್ಜುನನ ಖಿನ್ನತೆಯನ್ನ ಪರಿಹರಿಸಿ ಅವನನ್ನ ಯುದ್ಧೋನ್ಮುಖನನ್ನಾಗಿ ಮಾಡಿದ್ದು ಕೃಷ್ಣ ಪರಮಾತ್ಮ. ಈ ಮಾನಸಿಕ ಖಿನ್ನತೆ ಅನ್ನೋದಿದೆಯಲ್ಲ, ಇದು ಮನುಕುಲವನ್ನ ಕಾಡುವ ದೊಡ್ಡ ರೋಗ ಅಂತಾನೆ ಹೇಳಬಹುದು. ಜೀವನವನ್ನೇ ಬಲಿ ತಗೊಳ್ಳುವಷ್ಟು ದೊಡ್ಡ ರೋಗ ಖಿನ್ನತೆ. ಬಗ್ಗೆ, ಅದನ್ನ ಅನುಭವಿಸಿ ಗೆದ್ದವರ ಬಗ್ಗೆ, ಗೆಲ್ಲೋ ದಾರಿ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಖಿನ್ನತೆಗೆ ಬಲಿಯಾಗಿ ನಮ್ಮ ಜೀವನವನ್ನ ಬಲಿ ಕೊಟ್ಕೊಳ್ಬಾರ್ದು.

ಇದು ಇವತ್ತಿನ ಮನಸ್ಸಿನ ಮಾತು ಮಧುರ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಎರಡನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿಯವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಿಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ, ರುದ್ರಪಲಮಾಣಿ ಸಕ್ಕರೆ ಮತ್ತು ಜವಳಿ, ಶಿವಲಿಂಗೇಗೌಡ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಜಮೀರ್ ಅಹಮದ್ ಖಾನ್ ವಸತಿ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಹಾಗೂ ಐಟಿಬಿಟಿ ಖಾತೆ ನೀಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಎಫ್ ಜಯಚಂದ್ರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ,

0: ಬಿಡದಿ ಟೌನ್ಶಿಪ್ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡುಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟ್ಯೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ASDDO ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಮೂಹದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಹರ್ಘರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತಥ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಥ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15,00,000 ಅಧಿಕ ಡೇಟಾಸೆಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಹುಡುಕಲು ತಥ್ಯಕೋಶ ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ

ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತ ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 GW ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8780 MW ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು ಪ್ರಸ್ತುತ ಕೈಗಾ 5 ಮತ್ತು 6 ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:52. ಮುಸ್ಸಂಜೆ ಹೊತ್ತಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಕನ್ನಡದ ಹಾಡುಗಳನ್ನ ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು, ನಿಮ್ಮ ಆರ್ಜಿ ಕುಸುಮ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ ಏನು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಆಗಸ್ಟ್ ತಿಂಗಳ 2nd ಬುಧವಾರ ಇವತ್ತು. ವರ್ಲ್ಡ್ ಕ್ಯಾಲಿಗ್ರಫಿ ಡೇ, ವಿಶ್ವ ಕ್ಯಾಲಿಗ್ರಫಿ ದಿನ ಇವತ್ತು. ಕ್ಯಾಲಿಗ್ರಫಿ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ, ನೋಡೂ ಇರ್ತೀರಾ. ಇದು ಕೈ ಬರಹದ ಒಂದು ಸುಂದರ ಕಲೆ ಅಂತ ಅನ್ಬಹುದು. ಬರೆಯುವಂಥ ಪದಗಳ ಜೊತೆಗೆ ದೃಶ್ಯ ಸೌಂದರ್ಯವನ್ನು ಕಟ್ಟಿಕೊಡುವಂಥ ಕಲೆಯ ಪ್ರಾಕಾರ ಕ್ಯಾಲಿಗ್ರಫಿ. ಕೈ ಬರಹ ಪ್ರತಿಯೊಬ್ಬರ ವ್ಯಕ್ತಿತ್ವದ ಕೈಗನ್ನಡಿ ಅಂತಾರೆ. ಹ್ಯಾಂಡ್ ರೈಟಿಂಗ್ನಿಂದ ಒಬ್ಬ ವ್ಯಕ್ತಿಯ ಗುಣಗಳನ್ನ ಅನಲೈಸ್ ಸಹ ಮಾಡಬಹುದು. ಆದರೆ ಕ್ಯಾಲಿಗ್ರಫಿ ಬರೀ ಕೈ ಬರಹ ಅಲ್ಲ. ಅಕ್ಷರಗಳನ್ನ ಅಪ್ ಸ್ಟ್ರೋಕ್, ಡೌನ್ ಸ್ಟ್ರೋಕ್, ಅಂಡರ್ ಟರ್ನ್, ಓವರ್ ಟರ್ನ್, ಹೀಗೆ ಒಂದಷ್ಟು ಸ್ಟ್ರೋಕ್ಗಳನ್ನ ಬಳಸೋ ಮೂಲಕ ಅತಿ ಸುಂದರವಾಗಿ ಬರೆಯುವಂಥ ಒಂದು ಸ್ಕಿಲ್. ಈ ಸ್ಕಿಲ್ನ ಕಡೆ ವಿಶ್ವದ ಗಮನ ಸೆಳೆಯುವಂಥ ವಿಶೇಷ ದಿನ ಇವತ್ತು ವರ್ಲ್ಡ್ ಕ್ಯಾಲಿಗ್ರಫಿ ಡೇ, ವಿಶ್ವ ಕ್ಯಾಲಿಗ್ರಫಿ ದಿನ. ಹಾಗಾಗಿ ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ಕ್ಯಾಲಿಗ್ರಫಿ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಸಹ ತಿಳಿಸ್ಬಹುದು ಕ್ಯಾಲಿಗ್ರಫಿ ಬಗ್ಗೆ ನಿಮಗೆ ಗೊತ್ತಾ, ನೀವು ಯಾವಾಗಾದರೂ ಕ್ಯಾಲಿಗ್ರಫಿಯನ್ನು ಕಲ್ತಿದ್ರಾ, ಅಭ್ಯಾಸವನ್ನು ಮಾಡಿದ್ದೀರಾ ಅಂತ. ಇನ್ನು ಕ್ಯಾಲಿಗ್ರಫಿ ಬಗ್ಗೆ ಪ್ರಶ್ನೆಯನ್ನು ನಿಮಗೆ ಕೇಳೋದಾದರೆ ಅದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂದರೆ, ನಾವಿರೋದು ಸದ್ಯಕ್ಕೆ ಡಿಜಿಟಲ್ ಪ್ರಪಂಚದಲ್ಲಿ. ಸೊ ಇಲ್ಲಿ ಟೈಪಿಂಗ್ನಿಂದ ಕೈ ಬರಹನೇ ಕಣ್ಮರೆಯಾಗುವಂಥ ಒಂದು ಸಮಯದಲ್ಲಿ ನಾವಿದ್ದೀವಿ. ಹೀಗಾಗಿ ಎಷ್ಟೋ ಜನರಿಗೆ ಬರೆಯುವಂಥ ಅಭ್ಯಾಸನೇ ಇರೋದಿಲ್ಲ. ಅಭ್ಯಾಸ ಇದ್ದರೂ ಅದು ಬಿಟ್ಟು ಹೋಗಿ ಬಹಳ ವರ್ಷಗಳೇ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಟೈಪ್ ಮಾಡ್ತಾರಲ್ವಾ, ಹಾಗಾಗಿ ಬರೆಯುವಂಥ ಅಭ್ಯಾಸ ಸಾಕಷ್ಟು ಜನರಿಗೆ ಇರೋದಿಲ್ಲ. ಹಾಗಾಗಿ ನಿಮಗೆ ಬರೆಯೋ ಅಭ್ಯಾಸ ಇದೆಯಾ ಅಂತ ಮೊದಲು ಕೇಳಬೇಕಾಗತ್ತೆ. ಹಾಗೆ ನಿಮ್ಮದು ಸುಂದರ ಬರವಣಿಗೆನ, ಕ್ಯಾಲಿಗ್ರಫಿ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದೆಯಾ, ಅಥವಾ ನೀವು ಕ್ಯಾಲಿಗ್ರಫಿಯನ್ನು ಕಲ್ತಿದ್ರಾ ಯಾವಾಗಾದರೂ? ಹಾಗಿದ್ರೆ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಇಂತಿ ನಿನ್ನ ಪ್ರೀತಿಯ ಚಿತ್ರದಿಂದ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಯಾಕಂದರೆ ಆಗಸ್ಟ್ ತಿಂಗಳ 2ನೇ ಬುಧವಾರ ವರ್ಲ್ಡ್ ಕ್ಯಾಲಿಗ್ರಫಿ ಡೇ, ವಿಶ್ವ ಕ್ಯಾಲಿಗ್ರಫಿ ದಿನ. ಹಾಗಾಗಿ ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡ್ತಾ ಸಾಗೋಣ ಅಂತ ಹೇಳಿದೆ. ಇನ್ನು ಈ ದಿನದ ಆಚರಣೆ ಹೇಗೆ ಶುರುವಾಯಿತು, ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಸುಂದರ ಬರವಣಿಗೆಯ ಕಲೆಗೆ ವಿಶೇಷ ದಿನದ ಆಚರಣೆ, ಈ ಒಂದು ವಿಶೇಷ ದಿನದ ಆಚರಣೆ ಆರಂಭ ಆಗಿದ್ದು 2017ರಲ್ಲಿ ದಿ ಮನುಸ್ಕ್ರಿಪ್ಟ್ ಪೆನ್ ಕಂಪನಿ ವಿಶ್ವ ಕ್ಯಾಲಿಗ್ರಫಿ ದಿನದ ಆಚರಣೆಯ ಇನಿಷಿಯೇಟಿವನ್ನು ತಗೊಂಡಿದ್ದು. ಕ್ಯಾಲಿಗ್ರಫಿಯ ಎಲಿಗೆನ್ಸ್ ಆಗಿರಬಹುದು, ಅದರ ಸೃಜನಶೀಲತೆಯನ್ನು ಆಚರಿಸುವಂಥ ಒಂದು ಸರಳ ಅರ್ಥಪೂರ್ಣ ಗುರಿಯನ್ನು ಈ ಒಂದು ಕಂಪನಿ ಹೊಂದಿತ್ತು. ಹಾಗಾಗಿ ಈ ದಿನದ ಆಚರಣೆ ಆರಂಭ ಆಯಿತು 2017ರಲ್ಲಿ. ಹಾಗೆ ಈ ದಿ ಮನುಸ್ಕ್ರಿಪ್ಟ್ ಪೆನ್ ಕಂಪನಿ ಇದೆಯಲ್ಲ, ಇದು ಒಳ್ಳೆಯ ಗುಣಮಟ್ಟ ಇರುವಂಥ ರೈಟಿಂಗ್ ಟೂಲ್ಸ್, ಅಂದರೆ ಬರವಣಿಗೆಯ ಪರಿಕರಗಳಿಗೆ ಫೇಮಸ್ ಆಗಿರುವಂಥ ಒಂದು ಕಂಪನಿ. ಈ ಕಂಪನಿಗೆ ಟ್ರೆಡಿಷ್ನಲ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್, ಸಾಂಪ್ರದಾಯಿಕ ಅಭಿವ್ಯಕ್ತಿ ರೂಪವನ್ನು ಹೈಲೈಟ್ ಮಾಡುವಂಥ ಒಂದು ಅಗತ್ಯ ಇದೆ, ಅಂತಹ ಒಂದು ನೆಸೆಸಿಟಿ ಇದೆ ಅಂತ ಅನಿಸಿತ್ತು. ಹಾಗಾಗಿಯೇ ಆಗಸ್ಟ್ ತಿಂಗಳ 2ನೇ ಬುಧವಾರವನ್ನು ವಿಶ್ವ ಕ್ಯಾಲಿಗ್ರಫಿ ದಿನ ಅಂತ ಆಚರಿಸೋದಕ್ಕೆ ನಿರ್ಧಾರ ಮಾಡಿದರು. 2017ರಲ್ಲಿ ಆರಂಭ ಏನೂ ಆಯಿತು, ಹಾಗೆ ವರ್ಷದಿಂದ ವರ್ಷಕ್ಕೆ ಈ ದಿನದ ಪಾಪ್ಯುಲಾರಿಟಿ ಹೆಚ್ಚುತ್ತಾ ಹೋಯಿತು. ಸೊ ಈಗ ಪ್ರಪಂಚದಾದ್ಯಂತ ಜನರನ್ನು ಈ ದಿನ, ಅಂದರೆ ಈ ದಿನದ ಆಚರಣೆ ತಲುಪ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಲಿಗ್ರಫಿಯ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅಂತ ತಿಳ್ಕೊಂಡ್ವಿ. ಮತ್ತಷ್ಟು ಮಾಹಿತಿ ನಿಮಗಾಗಿ ಕಾದಿದೆ. ಹಾಗೆ ನಮ್ಮ ಸ್ನೇಹಿತರು ಸಹ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನೀವೇನಾದರೂ ಮೆಸೇಜ್ ಮಾಡಬೇಕು ಅಂದರೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090013. ಹಾಗೆ ನೀವೇನು ತಿಳಿಸ್ಬೇಕು ಅಂದರೆ, ಕ್ಯಾಲಿಗ್ರಫಿಯ ಬಗ್ಗೆ ನಿಮಗೆ ಗೊತ್ತಾ, ಏನಾದರೂ ಮಾಹಿತಿ ಇದೆಯಾ, ನೀವು ಈ ಹಿಂದೆ ಏನಾದರೂ ಕ್ಯಾಲಿಗ್ರಫಿಯನ್ನು ಅಭ್ಯಾಸ ಮಾಡಿದ್ರಾ ಅಥವಾ ಈಗ ಮಾಡ್ತಾ ಇದ್ದೀರಾ ಅಂತ ನಮ್ಮ ಜೊತೆ ಹಂಚ್ಕೋಬಹುದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಗಾಳಿಪಟ 2 ಚಿತ್ರದಿಂದ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡ್ತಾ ಇದ್ವಿ. ದಿ ಮನುಸ್ಕ್ರಿಪ್ಟ್ ಪೆನ್ ಕಂಪನಿಯ ಫೌಂಡರ್ಸ್ ಇದ್ದಾರಲ್ಲ, ಅವರು ಈ ದಿನದ ಆಚರಣೆಗೆ ಸೀಸನ್ಡ್ ಕ್ಯಾಲಿಗ್ರಫರ್ಸ್ ಅಂದರೆ ಅನುಭವಿ ಕ್ಯಾಲಿಗ್ರಫರ್ಗಳನ್ನ ಮಾತ್ರ ಅಲ್ಲದೆ ಈ ಒಂದು ಆರ್ಟ್ ಫಾರ್ಮ್ಗೆ ಹೊಸಬರನ್ನ ಸಹ ಆರಿಸ್ಕೊಂಡಿದ್ರು. ನಾವಿರೋದು ಡಿಜಿಟಲ್ ಜಗತ್ತಿನಲ್ಲೇ ಆದರೂ ಸಹ ಈ ಒಂದು ಡಿಜಿಟಲ್ ಜಗತ್ತಿಗೆ ನಮ್ಮದೇ ಆದಂಥ ಒಂದು ಪರ್ಸ್ನಲ್ ಟಚ್ ಕೊಡುವಂಥ ಕ್ಯಾಲಿಗ್ರಫಿಯ ಬಗ್ಗೆ ಆಸಕ್ತಿಯನ್ನು ಎಲ್ಲರಿಗೂ ಹುಟ್ಟಿಸ್ಬೇಕು ಅನ್ನೋ ಒಂದು ಆಶಯ ಇವರಿಗಿತ್ತು. ಹಾಗಾಗಿ ದಿ ಮನುಸ್ಕ್ರಿಪ್ಟ್ ಕಂಪನಿಯವರು ಅದರ ಕೊಲಾಬ್ರೇಟರ್ಸ್ ಜೊತೆಗೆ ಅಂದರೆ ವರ್ಲ್ಡ್ ಕ್ಯಾಲಿಗ್ರಫಿ ಡೇಯ ಮೂಲಕ ಪೆನ್ ಮ್ಯೂಸಿಯಂ ಬರ್ಮಿಂಗ್ಹ್ಯಾಮ್ ಇಂಗ್ಲೆಂಡ್ನಲ್ಲಿ ಒಂದು ಗ್ಲೋಬಲ್ ಕಮ್ಯುನಿಟಿಯನ್ನು ಹೇಗೆ ಅವರು ಮಾಡಿದ್ದಾರೋ ಅದೇ ರೀತಿ ಒಂದು ಗ್ಲೋಬಲ್ ಕಮ್ಯುನಿಟಿಯನ್ನು ನಾವು ಕೂಡ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಈ ಒಂದು ಕಂಪ್ನಿ ಹೊಂದಿದೆ. ಹಾಗೆ ಕ್ಯಾಲಿಗ್ರಫಿಯ ಬಗ್ಗೆ ಇರುವಂಥ ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ, ಒಬ್ಬರು ಮತ್ತೊಬ್ಬರಿಂದ ಈ ಆರ್ಟ್ನ ಕಲಿಯೋದಕ್ಕೆ ಒಂದು ಗ್ಲೋಬಲ್ ಕಮ್ಯುನಿಟಿಯ ಅಗತ್ಯ ಇದೆ ಅಂತ ಪೆನ್ ಮನುಸ್ಕ್ರಿಪ್ಟ್ ಕಂಪನಿಯ ಅಭಿಪ್ರಾಯ. ಹಾಗಾಗಿ ಈ ದಿನ ಆಸಕ್ತಿ ಇರುವಂತಹ ಜನರು ಕನೆಕ್ಟ್ ಆಗೋದಕ್ಕೆ, ತಮ್ಮ ವರ್ಕ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಬೇರೆಯವರಿಗೂ ಸಹ ಕ್ಯಾಲಿಗ್ರಫಿಯ ಪ್ರಯತ್ನಕ್ಕೆ ಇನ್ಸ್ಪೈರ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಈ ಒಂದು ದಿನ ಅಂತ ಹೇಳ್ಬೋದು. ಕ್ಯಾಲಿಗ್ರಫಿ ತುಂಬ ಸುಂದರವಾದ ಕೈ ಬರಹದ ಕಲೆ ಅದು. ಅಂದರೆ ನೋಡ್ತಾ ಇದ್ರೆ ಅದೊಂಥರ ಖುಷಿ ಅನಿಸುತ್ತೆ. ಇನ್ನು ಕಲಿಯುವಾಗ ಸ್ವಲ್ಪ ಪರಿಶ್ರಮ ಇರಲೇಬೇಕು, ಖಂಡಿತ ಬೇಕು. ಯಾಕಂದರೆ ಆ ಒಂದು ಅಪ್ ಸ್ಟ್ರೋಕ್ಗಳಾಗ್ಬೋದು, ಡೌನ್ ಸ್ಟ್ರೋಕ್ಗಳಾಗ್ಬೋದು, ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತ್ರು ಇನಿಷಿಯಲಿ. ಹಾಗೆ ಕಲಿತಾ ಕಲಿತಾ ಅದು ತುಂಬ ಸರಳ ಅನಿಸ್ಬಹುದು. ಏನೇ ಆದರೂ ಕೈ ಬರಹ ಇದೆಯಲ್ಲ, ಅದು ನಮಗೆ ಬಹಳ ಖುಷಿಯನ್ನು ಕೊಡುತ್ತೆ. ಟೈಪ್ ಮಾಡೋದು ಈಗ ನಮಗೆ ಈಸಿ ಅಂತ ಅನ್ನಿಸ್ಬಹುದು, ಆದರೆ ಕೈ ಬರಹ ಕೊಡೋವಂಥ ಖುಷಿ ಟೈಪಿಂಗ್ ಕೊಡೋದಿಲ್ಲ. ಸುಲಭ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸಹ ಯೂಸ್ ಮಾಡ್ತೀವಿ, ಟೈಪ್ ಮಾಡ್ತೀವಿ, ಆದರೆ ಕೈ ಬರಹವನ್ನು ನಾವು ಕೈ ಬಿಡಬಾರ್ದಲ್ವಾ? ಮತ್ತಷ್ಟು ಮಾತಾಡೋಣ ಕ್ಯಾಲಿಗ್ರಫಿಯ ಕುರಿತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ ಅಧ್ಯಕ್ಷ ಚಿತ್ರದಿಂದ.

ಸುಂದರ ಕ್ಯಾಲಿಗ್ರಫಿಯ ಕಡೆಗೆ, ಈ ಒಂದು ಕಲೆಯ ಕಡೆಗೆ ಗಮನ ಸೆಳೆಯುವಂಥ ವಿಶೇಷ ದಿನ ಇವತ್ತು ಆಗಸ್ಟ್ 2ನೇ ಬುಧವಾರ. ಸೊ ಕ್ಯಾಲಿಗ್ರಫಿ ದಿನದ ಹಿನ್ನೆಲೆ ಅಂದರೆ ಹೇಗೆ ಈ ದಿನದ ಆಚರಣೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇನ್ನು ಕ್ಯಾಲಿಗ್ರಫಿ ಈ ಒಂದು ಪದ ಕೇಳ್ತಿದ್ದ ಹಾಗೆ ಇದು ಯಾವ ಭಾಷೆಯ ಪದ ಇರಬಹುದು ಅನ್ನೋ ಒಂದು ಕುತೂಹಲ ನಮಗೆ ಮೂಡಬಹುದು. ಇದು ಒಂದು ಗ್ರೀಕ್ ಪದ. ಗ್ರೀಕ್ನಲ್ಲಿ ಕ್ಯಾಲೋಸ್ ಅಂದರೆ ಬ್ಯೂಟಿ, ಸೌಂದರ್ಯ, ಗ್ರಾಫ್ ಅಂದರೆ ರೈಟಿಂಗ್, ಟು ರೈಟ್ ಬರೆಯೋದು ಅಥವಾ ಬರಹ ಅನ್ನೋ ಒಂದು ಅರ್ಥ ಬರುತ್ತೆ. ಹಾಗಾಗಿ ಕ್ಯಾಲಿಗ್ರಫಿ ಅಂದರೆ ಸುಂದರ ಬರಹ ಅಥವಾ ಸುಂದರ ಬರವಣಿಗೆ ಅಂತ ಆಗುತ್ತೆ. ಇದು ನೋಡೋದಕ್ಕೆ ಅಂದರೆ ಕ್ಯಾಲಿಗ್ರಫಿ ನೀವು ನೋಡಿದರೆ ಆ ಅಕ್ಷರಗಳನ್ನ ಗಮನಿಸಿದ್ರೆ ತುಂಬ ಫ್ಯಾನ್ಸಿಯಾಗಿದೆ ಅಂತ ಅನಿಸ್ಬೋದು. ಆದರೆ ಇದು ಫ್ಯಾನ್ಸಿ ರೈಟಿಂಗ್ ಅಲ್ಲ. ಈ ಒಂದು ಬರಹಕ್ಕೆ ಕಲಾತ್ಮಕತೆ, ತಾಳ್ಮೆ, ಹಾಗೆ ಸಾಂಸ್ಕೃತಿಕ ಪರಂಪರೆ, ಆಧ್ಯಾತ್ಮಿಕ ಅಭಿವ್ಯಕ್ತಿ, ಈ ಎಲ್ಲವನ್ನ ಸೂಚಿಸುವಂಥ ಕಲೆ ಇದು ಅಂತ ಹೇಳ್ಬೋದು. ಸಾಮಾನ್ಯ ಪದಗಳನ್ನ ರಿದಮಿಕ್ ವಿಜುವಲ್ ಆರ್ಟ್ ಫಾರ್ಮ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುವಂತಹ ಕಲೆ, ಅಂತಹ ಒಂದು ಕೌಶಲ್ಯ ಕ್ಯಾಲಿಗ್ರಫಿ. ಆ ಪದಗಳ, ಆ ಅಕ್ಷರಗಳ ಒಂದು ಏರಿಳಿತವನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ. ಸೊ ಕ್ಯಾಲಿಗ್ರಫಿ ಅದೊಂದು ಫ್ಯಾನ್ಸಿ ರೈಟಿಂಗ್ ಅನ್ನೋ ರೀತಿ ಕಾಣಿಸಿದ್ರೂ ಸಹ ಅದಕ್ಕೆ ಬಹಳ ತಾಳ್ಮೆ ಬೇಕು, ಕಲಿಯೋದಕ್ಕೆ ಪರಿಶ್ರಮ ಬೇಕು, ಹಾಗೆ ಆ ಸ್ಟ್ರೋಕ್ಗಳನ್ನ ತಿಳ್ಕೊಳ್ಳೋದಕ್ಕೆ, ಅದನ್ನು ಅಭ್ಯಾಸ ಮಾಡೋದಕ್ಕೆ ಅಷ್ಟೇ ತಾಳ್ಮೆ ಬೇಕು. ಇನ್ನು ಕ್ಯಾಲಿಗ್ರಫಿಯ ಪಿತಾಮಹ ಯಾರು ಅಂತ ಅಂದರೆ ಎಡ್ವರ್ಡ್ ಜಾನ್ಸ್ಟನ್, ಹಾಗೆ ಜರ್ಮನ್ ಟೈಪೋಗ್ರಫರ್ ರುಡಾಲ್ಫ್ ಕೋಚ್, ಇವರು ಸಹ ಫಾದರ್ ಆಫ್ ಮಾಡರ್ನ್ ಕ್ಯಾಲಿಗ್ರಫಿ ಅನ್ನೋ ಒಂದು ಗೌರವಕ್ಕೆ ಇಬ್ಬರು ಸಹ ಪಾತ್ರರಾಗ್ತಾರೆ. ಹಾಗೆ ಕ್ಯಾಲಿಗ್ರಫಿಯಲ್ಲಿ 4 ವಿಧಗಳಿದ್ದಾವೆ. ಅಂದರೆ ಕ್ಯಾಲಿಗ್ರಫಿಗೆ ಬರೆಯೋದಕ್ಕೆ ಒಂದಷ್ಟು ರೈಟಿಂಗ್ ಟೂಲ್ಸ್ನ ಬಳಸ್ತೀವಿ, ಅದು ಪೆನ್ ಆಗಿರಬಹುದು ಅಥವಾ ಪೆನ್ನಲ್ಲೂ ಸಹ ಬೇರೆ ಬೇರೆ ರೀತಿಯ ವಿಧಗಳಲ್ಲಿ ನಾವು ಬಳಸಬೇಕಾಗತ್ತೆ ಈ ಒಂದು ಕಲೆಗೆ. ಅದರಲ್ಲಿ 4 ವಿಧ ಇರೋದು: ಪಾಯಿಂಟೆಡ್ ಪೆನ್, ಬ್ರಾಡ್ ಎಡ್ಜ್ ಬ್ರಷ್, ಹಾಗೆ ಡ್ರಾನ್ ಅಥವಾ ಮೋನೋಲೈನ್ ಸ್ಟೈಲ್. ಈ 4 ವಿಧಗಳಿದ್ದಾವೆ ಕ್ಯಾಲಿಗ್ರಫಿಲಿ. ಹಾಗೆ ಕ್ಯಾಲಿಗ್ರಫಿಲಿ ಒಂದಷ್ಟು ಫಂಡಮೆಂಟಲ್ ಸ್ಟ್ರೋಕ್ ಸಹ ಇದೆ. ಯಾವೆಲ್ಲ ಸ್ಟ್ರೋಕ್ಗಳಿದ್ದಾವೆ ಕ್ಯಾಲಿಗ್ರಫಿಯಲ್ಲಿ, ಎಷ್ಟಿದ್ದಾವೆ ಎಲ್ಲವನ್ನ ತಿಳ್ಕೊಳ್ಳೋಣ ಜೆಸ್ಸಿ ಚಿತ್ರದ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕಂದರೆ ಇವತ್ತು ವಿಶ್ವ ಕ್ಯಾಲಿಗ್ರಫಿ ದಿನ. ಕ್ಯಾಲಿಗ್ರಫಿಯಲ್ಲಿ ಇರುವಂಥ ಟೈಪ್ಗಳ ಬಗ್ಗೆ ಮಾತಾಡ್ವಿ. ನಾಲ್ಕು ಟೈಪ್ಗಳಿದೆ ಅಂತ, ಪಾಯಿಂಟೆಡ್ ಪೆನ್, ಹಾಗೆ ಬ್ರಾಡ್ ಎಡ್ಜ್ ಬ್ರಷ್, ಹಾಗೆ ನಾಲ್ಕನೇದು ಡ್ರಾನ್ ಅಥವಾ ಮೋನೋಲೈನ್ ಸ್ಟೈಲ್, ಹಾಗೆ ಒಂದಷ್ಟು ಸ್ಟ್ರೋಕ್ಗಳಿದ್ದಾವೆ, ಫಂಡಮೆಂಟಲ್ ಸ್ಟ್ರೋಕ್ಗಳು ಅಂತ ಹೇಳಿದ್ದೆ. ಅದು ಯಾವುದು ಅಂತ ಅಂದರೆ, ಈ ಮಾಡರ್ನ್ ಬ್ರಷ್ ಪಾಯಿಂಟೆಡ್ ಪೆನ್ ಕ್ಯಾಲಿಗ್ರಫಿಯಲ್ಲಿ 8 ಫಂಡಮೆಂಟಲ್ ಕೋರ್ ಸ್ಟ್ರೋಕ್ಗಳಿದ್ದಾವೆ. ಅದರಲ್ಲಿ ಮೊದಲನೇದು ಅಪ್ ಸ್ಟ್ರೋಕ್, ಡೌನ್ ಸ್ಟ್ರೋಕ್, ಎರಡನೇದು, ಮೂರನೇದು ಅಂಡರ್ ಟರ್ನ್, ಓವರ್ ಟರ್ನ್, ಕಾಂಪೌಂಡ್.

ಸೈನ್ ಕರ್ವ್, ಓವೆಲ್, ಅಸೆಂಡಿಂಗ್ ಲೂಪ್ ಹಾಗೆ ಡಿಸೆಂಡಿಂಗ್ ಲೂಪ್, ಒಟ್ಟು 8 ಸ್ಟ್ರೋಕ್ಗಳಿದ್ದಾವೆ ಕ್ಯಾಲಿಗ್ರಫಿಯಲ್ಲಿ. ಹಾಗೆ ಕ್ಯಾಲಿಗ್ರಫಿಗೆ ಬೇರೆ ಬೇರೆ ಹೆಸರುಗಳು ಸಹ ಇವೆ. ಕೈರೋಗ್ರಫಿ ಅಂತಾರೆ, ಪೆನ್ ಮ್ಯಾನ್ಶಿಪ್ ಅಂತಾರೆ, ಹ್ಯಾಂಡ್ ರೈಟಿಂಗ್ ಅಂತ ಕೂಡ ಅಂತಾರೆ, ಸ್ಕ್ರಿಪ್ಟ್, ಲೆಟರಿಂಗ್, ಈ ರೀತಿ ಬೇರೆ ಬೇರೆ ಹೆಸರುಗಳು ಸಹ ಇದೆ. ಸೊ ಕ್ಯಾಲಿಗ್ರಫಿ ಬರೀ ಬರವಣಿಗೆಯಲ್ಲ, ಅದು ಬಹಳ ನಿಧಾನವಾಗಿ ನಾವು ಕಲಿಯುವಂಥ ಒಂದು ಕೌಶಲ್ಯ ಅಂತ ಅನ್ಬೋದು. ನೋಡೋದಕ್ಕೆ ಬರವಣಿಗೆ ಥರ ಕಾಣಿಸಿದ್ರೂ ಸಹ ಆ ಒಂದು ಬರವಣಿಗೆಯಲ್ಲಿ ಬಹಳ ನಿಧಾನವಾಗಿ ಅಕ್ಷರಗಳನ್ನ, ಅಕ್ಷರದ ಸ್ಟ್ರೋಕ್ಗಳನ್ನ ಗಮನಿಸ್ತಾ ನಾವು ಹೇಗೆ ಬರೀಬೇಕು ಅಂತ ಅಭ್ಯಾಸ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಕೌಶಲ್ಯವನ್ನು ಕಲಿಯೋದಕ್ಕೆ ಬಹಳ ಪೇಷನ್ಸ್ ಬೇಕಾಗತ್ತೆ. ಬರೆಯುವಾಗ ಅಂದರೆ ಬರೆಯೋದನ್ನು ಕಲಿಯೋವಾಗ ಒಂಥರ ಖುಷಿ ಕೊಡುತ್ತೆ. ಹಾಗೆ ಬರೆದಾದ್ಮೇಲೆ ಆ ಒಂದು ಬರೆದಿರುವಂಥ ರೈಟಿಂಗ್ನ ನಾವೇ ನೋಡಿದಾಗ, ವಾವ್, ಎಷ್ಟು ಸುಂದರವಾದ ಬರವಣಿಗೆ ಅಲ್ವಾ ಇದು, ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದೀವಲ್ವಾ ಅಂತ ಖುಷಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಈ ಕ್ಯಾಲಿಗ್ರಫಿ ಮತ್ತೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಅದು ಹೇಗೆ ಏನು ಅಂತ ತಿಳಿಸ್ತೀನಿ ಬಚ್ಚನ್ ಚಿತ್ರದ ಈ ಹಾಡಿನ ನಂತರ.

ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಾ. 101.3 ಮೆಗಾಹರ್ಟ್ಸ್ನಲ್ಲಿ ನಾವಿದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ, ಕ್ಯಾಲಿಗ್ರಫಿಯ ಸ್ಟ್ರೋಕ್ಗಳ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಒಂದಷ್ಟು ಟೈಪ್ಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಕ್ಯಾಲಿಗ್ರಫಿ ಅದರಲ್ಲ ಒಂದು ಉಪಯೋಗ, ಬೇರೆ ಒಂದು ಉಪಯೋಗ ಇದೆ ಅದಕ್ಕೆ ಅಂತ ಹೇಳಿದೆ. ಅದೇನೆಂದರೆ ಸುಂದರ ಬರವಣಿಗೆ ಇದು ಅಲ್ವಾ, ಸುಂದರ ಬರಹದ ಕಲೆ. ಇದನ್ನು ಕಲಿಯೋದಕ್ಕೆ ಬಹಳ ಗಮನವನ್ನು ಕೊಡಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ ಅಂತ ಮಾತಾಡ್ತಿದ್ವಿ. ಸೊ ಈಸ್ಟ್ ಏಷ್ಯನ್ ಕಲ್ಚರ್ನಲ್ಲಿ ಈ ಕ್ಯಾಲಿಗ್ರಫಿಯನ್ನು ಧ್ಯಾನದ ರೂಪ ಅಂತ ಪರಿಗಣಿಸ್ತಾರೆ, ಹಾಗೆ ಅಭ್ಯಾಸ ಸಹ ಮಾಡ್ತಾರೆ. ಈ ಕ್ಯಾಲಿಗ್ರಫಿಯನ್ನು ಕಲಿಯುವಾಗ ನಮ್ಮ ಗಮನ, ನಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗಮನವನ್ನು ಇಂಪ್ರೂವ್ ಮಾಡೋದಕ್ಕೆ ಉಸ್ಕರ, ಹಾಗೇ ಮೈಂಡನ್ನ ಶಾಂತ ಸ್ಥಿತಿಯಲ್ಲಿ ಇರಿಸೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಮೆಡಿಟೇಟಿವ್ ಪ್ರಾಕ್ಟೀಸ್ ಇದು, ಧ್ಯಾನಸ್ಥ ರೂಪ ಇದು ಅಂತ ಹೇಳ್ತಾರೆ. ಹಾಗಾಗಿ ಗಮನ ಒಂದೇ ಕಡೆ ಕೇಂದ್ರೀಕೃತವಾಯಿತು ಅಂದರೆ ಆಗ ನಮಗೆ ಏಕಾಗ್ರತೆ ಹೆಚ್ಚಾಗುತ್ತೆ, ಹಾಗೇ ನಮ್ಮ ಮೈಂಡ್, ನಮ್ಮ ಮನಸ್ಸು ಸಹ ಒಂದು ಶಾಂತ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಧ್ಯಾನ ಮಾಡಿದಾಗ ಯಾವ ರೀತಿ ನಮ್ಮ ಮನಸ್ಸು ಸಾವಧಾನದ ಸ್ಥಿತಿಯಲ್ಲಿ ಇರುತ್ತೋ ಅದೇ ಥರ ಕ್ಯಾಲಿಗ್ರಫಿಯನ್ನು ಅಭ್ಯಾಸ ಮಾಡುವಾಗ, ಅದರ ರಿದಮಿಕ್ ಸ್ಟ್ರೋಕ್ಗಳನ್ನ ನಾವು ಬರೆಯುವಾಗ, ಧ್ಯಾನ ಮಾಡಿದಾಗ ಆಗುತ್ತಲ್ಲ ಆ ಒಂದು ಎಫೆಕ್ಟ್, ಅದೇ ಎಫೆಕ್ಟ್ ನಮಗೆ ಕ್ಯಾಲಿಗ್ರಫಿಯ ಸ್ಟ್ರೋಕ್ಗಳನ್ನ ಅಭ್ಯಾಸ ಮಾಡುವಾಗ ಸಹ ಆಗುತ್ತೆ. ಅಂತಹ ಒಂದು ಎಫೆಕ್ಟ್ನ ನಮ್ಮ ಮೈಂಡ್ಗೆ ಕೊಡುತ್ತೆ ಕ್ಯಾಲಿಗ್ರಫಿ ಅಂತ ಕೂಡ ಹೇಳ್ತಾರೆ. ಸೊ ಕ್ಯಾಲಿಗ್ರಫಿನ ಅಭ್ಯಾಸ ಮಾಡೋದ್ರಿಂದ ಸುಂದರ ಬರಹ, ಕೈ ಬರಹದ ಕಲೆ ನಮ್ದಾಗಿಸ್ಕೋಬಹುದು, ಜೊತೆಗೆ ನಮ್ಮ ಗಮನವನ್ನು ಇಂಪ್ರೂವ್ ಮಾಡ್ಕೋಬಹುದು, ಹಾಗೆ ನಮ್ಮ ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿ ಇರಿಸ್ಕೊಳ್ಳೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ನೇಹಿತರ ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ರಾಮ್ ಚಿತ್ರದ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳು ಬಂದಿವೆ. ನಾನು ಕ್ಯಾಲಿಗ್ರಫಿ ಅಭ್ಯಾಸ ಮಾಡಿದ್ದೇನೆ, ಬರವಣಿಗೆಯ ಸೌಂದರ್ಯವನ್ನು ಇದು ಹೆಚ್ಚಿಸುತ್ತೆ, ಸುಂದರ ಅಕ್ಷರಗಳು ಓದುಗರ ಗಮನ ಸೆಳೆಯುತ್ತವೆ ಮತ್ತು ಸಂದೇಶಗಳನ್ನ ಪರಿಣಾಮಕಾರಿಯಾಗಿ ತಲುಪಿಸುತ್ತವೆ, ಏಕಾಗ್ರತೆ ಮತ್ತು ತಾಳ್ಮೆಯನ್ನು ಬೆಳೆಸುತ್ತದೆ, ಪ್ರತಿಯೊಂದು ಅಕ್ಷರವನ್ನು ನಿಖರವಾಗಿ ಬರೆಯಲು ಅಭ್ಯಾಸ, ಶಿಸ್ತು ಮತ್ತು ಸಹನೆ ಅಗತ್ಯ, ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ, ಅಕ್ಷರಗಳ ಆಕಾರ, ಗಾತ್ರ, ಬಣ್ಣ ಮತ್ತು ವಿನ್ಯಾಸಗಳ ಮೂಲಕ ಹೊಸ ಕಲ್ಪನೆಗಳನ್ನ ವ್ಯಕ್ತಪಡಿಸಬಹುದು, ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸುತ್ತೆ, ಕನ್ನಡ ಲಿಪಿಯ ವೈಶಿಷ್ಟ್ಯ, ಸೊಬಗು ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಕ್ಯಾಲಿಗ್ರಫಿ ಸಹಾಯಕವಾಗಿದೆ, ಮಾನಸಿಕ ನೆಮ್ಮದಿ ನೀಡುತ್ತದೆ, ನಿಧಾನವಾಗಿ ಗಮನವಿಟ್ಟು ಬರೆಯುವಂಥ ಅಭ್ಯಾಸ ಮನಸ್ಸಿಗೆ ಶಾಂತಿ ನೀಡುವಂಥ ಸೃಜನಾತ್ಮಕ ಚಟುವಟಿಕೆಯಾಗಿದೆ, ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಭ್ಯಾಸ ಬೆಳೆಸುತ್ತದೆ, ಓದಲು ಸುಲಭವಾದ, ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಕೈ ಬರಹವು ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗುತ್ತದೆ ಅಂತ ಬಹಳ ದೀರ್ಘವಾದ ಸಂದೇಶವನ್ನು ಕಳಿಸಿದ್ದಾರೆ ಡಾಕ್ಟರ್ ಅನಿಲ್, ಗ್ರಾಮ ಪುರೋಹಿತ, BTM ಬಡಾವಣೆಯಿಂದ. ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ ಚೈತ್ರಾರವರ ಹ್ಯಾಂಡ್ ರೈಟಿಂಗ್ ಬಹಳ ಚೆನ್ನಾಗಿದೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ ಆಗಾಗ ಅಂತ ಅವರ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ನಿಮಗೆ 2440. ಹಾಗೆ ಕ್ಯಾಲಿಗ್ರಫಿ ಅಂದರೆ ನನಗೆ ತುಂಬಾ ಇಷ್ಟ, ಬರೆಯೋದಕ್ಕೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತು ಸಹೋದರಿ ಸಹೋದರ ಇವರಿಗೆ ಗ್ರೀಟಿಂಗ್ಸ್ ಕೊಡೋದಕ್ಕೆ ಲೆಟರ್ ಬರಿತೀನಿ, ಜೊತೆಗೆ ಹೆಸರನ್ನು ಡಿಫ್ರೆಂಟ್ ಕ್ಯಾಲಿಗ್ರಫಿ ಯೂಸ್ ಮಾಡ್ತಾ ಪ್ರತಿ ವರ್ಷ ನನ್ನ ಖುಷಿನ ಅವರೊಂದಿಗೆ ಹಂಚ್ಕೊಳ್ತೀನಿ. ಮೆಸೇಜ್ ಮಾಡೋ ಬದಲು ಲೆಟರ್ಸ್ ಬರೆಯೋದು ನನಗೆ ರೂಢಿಯಾಗಿದೆ, ಹಾಗಾಗಿ ಸಂಬಂಧಗಳು ತುಂಬ ರೆಸ್ಪೆಕ್ಟ್ಫುಲ್ ಮತ್ತು ಭಾವನೆಗಳೊಂದಿಗೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಸಂತೋಷ್ ಬಿ ಗೋಪೆನ್ನವರ್ ಯಲ್ಲಮ್ಮ ಸವದತ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಪ್ರತಿ ವರ್ಷ ಆಗಸ್ಟ್ ತಿಂಗಳ 2ನೇ ಬುಧವಾರ ವಿಶ್ವ ಕ್ಯಾಲಿಗ್ರಫಿ ದಿನವನ್ನು ಆಚರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಇಂದಿನ ಮೊಬೈಲ್ ಮತ್ತು ಡಿಜಿಟಲ್ ಯುಗದಲ್ಲಿಯೂ ನಮ್ಮ ಸುಂದರ ಕೈಬರಹದ ಈ ಸಾಂಪ್ರದಾಯಿಕ ಕಲೆಯನ್ನು ಮರೆಯದೆ ಉಳಿಸಿ ಬೆಳೆಸಬೇಕಾಗಿದೆ. ಈ ಕೈ ಬರಹದಲ್ಲಿ ಮೂಡುವ ಪ್ರತಿಯೊಂದು ಅಕ್ಷರದಲ್ಲೂ ನಮ್ಮ ಭಾವನೆ, ಆಸಕ್ತಿ ಮತ್ತು ನೆನಪುಗಳು ಅಡಗಿರುತ್ತವೆ. ಇಂತಹ ಅಪರೂಪದ ಕಲೆಯ ಮಹತ್ವವನ್ನು ತಿಳಿಸಿಕೊಟ್ಟ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸುಮ

ಪವಿತ್ರಾ ಕೆಂಪರಾಜ್ RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ರವರ ಸಂದೇಶ ಬಂದಿದೆ. ನಮಸ್ಕಾರ, ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ ಮತ್ತು ಹಾಡುಗಳು ತುಂಬ ಚೆನ್ನಾಗಿ, ಸೊಗಸಾಗಿ, ಇಂಪಾಗಿ, ಸುಶ್ರಾವ್ಯವಾಗಿ ಮೂಡಿ ಬರ್ತಾ ಇದೆ. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತಿದ್ದಾರೆ. ಹಾಗೆ ಹಾಡುಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಅನಂತಮೂರ್ತಿ ಶೃಂಗೇರಿಯಿಂದ. ಹಾಗೆ ಬರೀ ಟೈಪ್ ಮಾಡೋದೇ ಆಗೋಗಿದೆ, ಬರೆದು ಬಹಳ ದಿನವಾಗಿದೆ ಮೇಡಮ್ ಅಂತ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ. ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾಲಿಗ್ರಫಿಯ ಬಗ್ಗೆ ಮಾತಾಡ್ತಾ ಸಾಗಿದ್ವಿ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಬಂದಿತ್ತು, ಬಹಳ ಪ್ರೀತಿಯಿಂದ ಸ್ಪಂದಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ RJ ಕುಸುಮಾ.

ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸದರು ಅಂಗೀಕಾರ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆಯಿಂದ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ 2 ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. 2013 ಮತ್ತು 2014 ಸುಮಾರು 49%

0: ಸುದ್ದಿಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತವೆ. ಡಿಡಿ ನ್ಯೂಸ್ ಸತ್ಯ ಪರಿಶೀಲನೆ ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12ರಂದು ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026ರ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ $4 ಟ್ರಿಲಿಯನ್ ಆರ್ಥಿಕತೆಯು 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಲ್ಲಿ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು $60 ಟ್ರಿಲಿಯನ್ ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5 ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ, ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆಯಿಂದು 19ನೇ ದಿನವೂ ಮುಂದುವರೆದಿದೆ. ಪ್ರತಿಭಟನಾಕಾರರು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಬಾಬುಲಾಲ್ ಮೊರಾಂಡಿ ರಾಂಚಿಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60% ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳನ್ನು ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ

0: ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ TTFIಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನೀವು ಕೇಳ್ತಾ ಇದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಆಗಿದೆ 7:45. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯು.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು 101.3. ಒಲವಿನ ಆಲಾಪ, ಪ್ರೀತಿಯ ಮಾತುಗಳು, ಪ್ರೀತಿಯ ಹಾಡುಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

ಬದುಕು ಅನ್ನೋದು ನದಿ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯಲ್ಲ, ಉಳಿಯೋದು ಒಂದೇ, ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ. ಕೆಲವು ಸಲ ಪ್ರೀತಿಯಲ್ಲಿ ಸೋತಾಗ ಛೇ ಇಂಥ ಪ್ರೀತಿ ಪ್ರೇಮ ಎಲ್ಲ ನಮ್ಗಾಗ್ಬರಲ್ಲ ಅನ್ಕೊಳ್ತೀವಿ. ಆದ್ರೆ ನಿಷ್ಕಲ್ಮಶ ಹೃದಯದ ಒಂದಿಷ್ಟು ಅರಿವು ತಿಳಿವಳಿಕೆ ಇರುವಂತಹ ಪ್ರೀತಿ ಅಥವಾ ಪ್ರೇಮ ನಿಜಕ್ಕೂ ದೀರ್ಘಕಾಲದಲ್ಲಿ ಉಳಿಯುವಂಥದ್ದು.

ಪಡೆಯೋದು ಪ್ರತಿಯೊಬ್ಬರ ಅದೃಷ್ಟದಲ್ಲಿ ಇರೋದಿಲ್ಲ. ಪ್ರೀತಿಸಿದವರೆಲ್ಲರೂ ಒಂದಾಗಲ್ಲ, ಯಾವುದಾದ್ರೂ ಕಾರಣದಿಂದ ಬೇರೆ ಆಗ್ತಾರೆ. ಪ್ರೀತಿ ಒಂದು ಸುಂದರವಾದ ಭಾವನೆ, ಆದರೆ ಪ್ರೀತಿಯಿಂದ ದೂರ ಹೋಗೋ ಕೆಲವರು ಕೂಡ ಇರ್ತಾರೆ. ಸಾಕಷ್ಟು ಬಾರಿ ಪ್ರೀತಿನೇ ನಮಗೆ ಎದುರಾಗುತ್ತೆ, ಆದರೂ ನಾವು ಅದರಿಂದ ದೂರ ಹೋಗ್ತೀವಿ. ಕೆಲವರಂತೂ ಈ ಪ್ರೀತಿ ಭಾವನೆಯಿಂದ ಸಿಕ್ಕಾಪಟ್ಟೆ ಭಯಪಡಕ್ಕೆ ಶುರು ಮಾಡ್ತಾರೆ. ಇದರ ಹಿಂದೆ ಅವರ ಹಿಂದಿನ ಅಥವಾ ಕೆಲವು ಕಹಿ ಅನುಭವಗಳು ಇರಬಹುದು.

ಕೆಲವರು ಹಿಂದೆ ಪ್ರೀತಿಯಲ್ಲಿ ಬಿದ್ದಿರ್ತಾರೆ, ಆದ್ರೆ ಅದರ ಕಹಿ ಅನುಭವದಿಂದ ಅವರ ಹಿಂದಿನದನ್ನ ಸುಲಭವಾಗಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂಥವರು ಹೊಸ ಸಂಬಂಧಗಳಿಗೆ ಗಂಟು ಬೀಳೋಕೆ ಹೆದರ್ತಾರೆ. ಯಾರ್ದೋ ಮನಸ್ಸಲ್ಲಿ ಎಲ್ಲೋ ಹಳೆ ಸಂಬಂಧದ ಕಹಿ ನೆನಪು ಹಾಗೆ ಉಳಿದಿರುತ್ತೆ. ಅಂಥವರ ಮನಸ್ಸಲ್ಲಿ ನಾವು ಮತ್ತೆ ಸಂಬಂಧದಲ್ಲಿ ಇದ್ರೆ ಸಂಬಂಧ ಮತ್ತೆ ಮುರಿದು ಬೀಳುತ್ತೇನೋ ಅನ್ನೋ ಭಯ ಇರುತ್ತೆ. ಹಾಗಾಗಿ ಪ್ರೀತಿಯ ವಿಷಯದಿಂದ ದೂರನೇ ಉಳಿತಾರೆ.

ಗೊಂದಲ ಕೂಡ ಸಾಕಷ್ಟು ಜನಕ್ಕಿರುತ್ತೆ. ಕೆಲವರಿಗೆ ಪ್ರೀತಿ ಅಂದ್ರೆ ಇಷ್ಟ ಇರುತ್ತೆ, ಆದ್ರೆ ಸಂಬಂಧವನ್ನ ಮುಂದಕ್ಕೆ ಕೊಂಡೊಯ್ಯೋ ಬಗ್ಗೆ ಗೊಂದಲದಲ್ಲಿರ್ತಾರೆ. ಆ ಸಂಬಂಧ ಯಶಸ್ವಿಯಾಗತ್ತೋ ಇಲ್ವೋ, ಮುಂದಿನ ಜೀವನಕ್ಕೆ ಈ ಸಂಬಂಧ ಒಳ್ಳೇದು ಅಲ್ವೋ ಅನ್ನೋ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಾಧ್ಯವಾಗದೆ ಗೊಂದಲದಲ್ಲಿರ್ತಾರೆ. ಅವ್ರು ಯಾವುದೇ ತರದ ಒಂದು ದೃಢ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಒಂದೇ ಸಲ ಸಂಬಂಧಕ್ಕೆ ಒಪ್ಪಿಗೆಯನ್ನ ಕೊಡದೆ ಕಾಲಾವಕಾಶನ ತಗೊಂಡು ಹೊಸ ಸಂಬಂಧದಿಂದ ನಮಗೆ ಬೇಕಾದದನ್ನ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು.

ಕೆಲವರು ಅವರ ಹೊಸ ಸಂಬಂಧದಲ್ಲಿ ಹಳೆಯ ಗೆಳೆಯ ಅಥವಾ ಗೆಳತಿಗಾಗಿ ಹುಡುಕ್ತಾ ಇರ್ತಾರೆ, ಅಥವಾ ಹಳೆಯ ಗೆಳೆಯ ಗೆಳತಿಯ ಗುಣಗಳನ್ನೇ ಹುಡುಕ್ತಾ ಇರ್ತಾರೆ. ಆದರೆ ಇದು ಪ್ರೀತಿಯ ವಿಷಯದಲ್ಲಿ ಹಾನಿಕಾರಕ. ಹಾಗಿದ್ರೆ ಅವರು ಯಾವತ್ತೂ ಅವರ ಹಳೆಯ ಪ್ರೀತಿಯಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ. ಜೀವನವಿಡೀ ಹಳೆ ಪ್ರೇಮಿಯ ಗುಂಗಲ್ಲೇ ಇರ್ತಾರೆ. ಕೆಲವರಿಗೆ ಬೇರೆಯವರಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ತಪ್ಪನ್ನು ಹುಡುಕೋ ಚಾಳಿ ಇರುತ್ತೆ. ಅಂಥವರು ಪ್ರೀತಿಯನ್ನ ಬಯಸಿದ್ರು ಪ್ರೀತಿ ಅವರ ಹತ್ರ ಕೂಡ ಸುಳಿಯಲ್ಲ. ಪ್ರೀತಿಯಲ್ಲಿ ಬರೀ ತಪ್ಪುಗಳನ್ನೇ ಹುಡುಕೋರು ಯಾವತ್ತೂ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ. ಇನ್ನೂ ಒಂದಷ್ಟು ಜನಕ್ಕೆ ಪ್ರೀತಿಯಲ್ಲಿ ಕಮಿಟ್ಮೆಂಟ್ನ ಭಯ ಇರುತ್ತೆ. ಅಂಥ ಜನರು ಪ್ರೀತಿಯಲ್ಲಿದ್ರು ಕಮಿಟ್ಮೆಂಟ್ಗೋಸ್ಕರ ಪ್ರೀತಿಯಲ್ಲಿ ಮುಂದುವರಿಯೋಕೆ ಬಯಸಲ್ಲ. ಜೀವನ ಪರ್ಯಂತ ಅವನೊಂದಿಗೆ ಅಥವಾ ಅವಳೊಂದಿಗೆ ಬದುಕಬೇಕಾ ಬಾಳ್ಬೇಕಾ, ಮದುವೆ ಆದ್ಮೇಲೆ ಅದಾದ್ಮೇಲಿನ ಜವಾಬ್ದಾರಿಗಳ ಬಗ್ಗೆ ಹೆದರ್ತಾರೆ, ಅಥವಾ ಮದುವೆಯ ಮುಂಚಿನ ಕೆಲವು ಜವಾಬ್ದಾರಿಗಳಿಂದಾಗಿ ಜನ ನಂತರದ ಪ್ರೀತಿ ಮುಂದುವರಿಸೋಕೆ ಹೆದರ್ತಾರೆ. ಪ್ರೀತಿಯಿಂದ ದೂರ ಕೂಡ

ಇದುವರೆಗೆ ಒಲವಿನ ಆಲಾಪ ಕಾರ್ಯಕ್ರಮ ಕೇಳಿದ್ರಿ ಸ್ನೇಹಿತರೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 8:45 ಆಗಲಿದೆ. 8:45ಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದಾದ ನಂತರ 9:30ಕ್ಕೆ ಸುಕೂನ್ ಕೀ ಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳೊಂದಿಗೆ ನಮ್ಮ ಭೇಟಿ.

0: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 9:15. ಈಗ ಕೇಳಿ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಭಾರತವು ನೇರವಾಗಿ ಎಲೆಕ್ಟ್ರಿಕ್ ವಾಹನಗಳತ್ತ ಬದಲಾಗುತ್ತಿದೆ. ಈ ಸಂಚಾರವು ಈಗ ಆರ್ಥಿಕ ಬೆಳವಣಿಗೆ, ಇಂಧನ ಭದ್ರತೆ ಮತ್ತು ಸ್ವಚ್ಛ ಭವಿಷ್ಯದ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ. 2016 ಇವಿ ಮಾರಾಟವು ಸರಿಸುಮಾರು 46 ಪಟ್ಟು ಹೆಚ್ಚಾಗಿದೆ. ಇದು ಗ್ರಾಹಕರ ಬಲವಾದ ಬದಲಾವಣೆಯನ್ನು ತೋರಿಸುತ್ತದೆ. ರಫ್ತು ಪ್ರಮಾಣವು 2020 1.2 ಮಿಲಿಯನ್ ಅಮೆರಿಕನ್ ಡಾಲರ್ನಿಂದ 2024 84 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಗಣನೀಯವಾಗಿ ಏರಿಕೆಯಾಗಿದೆ. ಇದು ಭಾರತವನ್ನು ಉದಯಿಸುತ್ತಿರುವ ಇವಿ ಕೇಂದ್ರವನ್ನಾಗಿ ರೂಪಿಸುತ್ತಿದೆ. ರಾಷ್ಟೀಯ ಉತ್ಪಾದನಾ ಮಿಷನ್, ಆಟೋಮೊಬೈಲ್ ಮತ್ತು ಆಟೋ ಘಟಕಗಳ ಉದ್ಯಮಕ್ಕಾಗಿ ಪಿಎಲ್ಐ ಯೋಜನೆ ಮತ್ತು ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ನಂತಹ ಸರ್ಕಾರಿ ಯೋಜನೆಗಳು ಹೆಚ್ಚು ಸ್ವಾವಲಂಬಿ ಈ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ಕಿಕ್ಕಿರಿದು ತುಂಬಿರುವ ನಗರಗಳಲ್ಲಿ ದೈನಂದಿನ ಪ್ರಯಾಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಕೊನೆಯ ಮೈಲಿ ಸಂಪರ್ಕವು ಭಾರತದಾದ್ಯಂತ ಮೂಲಭೂತವಾಗಿ ಮರುಕಲ್ಪನೆಗೊಳ್ಳುತ್ತಿದೆ. ಈ ಪರಿವರ್ತನೆಯ ಕೇಂದ್ರ ಬಿಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಆಗಿದೆ. ಈ ತಾಂತ್ರಿಕ ಬದಲಾವಣೆಯು ದೇಶದ ಹವಾಮಾನ ಕಾರ್ಯತಂತ್ರ ಮತ್ತು ಸುಸ್ಥಿರ ಸಾರಿಗೆ ದೃಷ್ಟಿಕೋನಕ್ಕೆ ಕೇಂದ್ರವಾಗುತ್ತಿದೆ. ಸರ್ಕಾರದ ಪ್ರೋತ್ಸಾಹಕಗಳು, ಹೆಚ್ಚುತ್ತಿರುವ ಪರಿಸರ ಜಾಗೃತಿ, ತ್ವರಿತ ತಾಂತ್ರಿಕ ಪ್ರಗತಿಯಿಂದ ಪ್ರೇರೇಪಿಸಲ್ಪಟ್ಟ ಇವಿಗಳು ವಾಹನ ಉದ್ಯಮದ ಭವಿಷ್ಯವನ್ನು ರೂಪಿಸುವ ರಾಷ್ಟ್ರೀಯ ಆದ್ಯತೆಯಾಗಿ ಮಾರ್ಪಟ್ಟಿವೆ. ಭಾರತದ ಮೊಬಿಲಿಟಿ ಪರಿವರ್ತನೆಯು ಕೇವಲ ಪರಿಸರಕ್ಕೆ ಸಂಬಂಧಿಸಿದ ಅಗತ್ಯತೆಯಷ್ಟೇ ಅಲ್ಲ, ಅದೊಂದು ಆರ್ಥಿಕ ಅವಕಾಶವೂ ಹೌದು. ಇದು ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಂದನ್ನು ಮರುರೂಪಿಸುತ್ತಿದೆ. ಈ ಬದಲಾವಣೆಯು ಇಂಧನ ಭದ್ರತೆಯನ್ನು ಬಲಪಡಿಸಲು ಒಂದು ಕಾರ್ಯತಂತ್ರದ ಸಾಧನವಾಗಿ ಹೊರಹೊಮ್ಮುತ್ತಿದೆ. ಜೊತೆಗೆ ಇದು ಪಳೆಯುಳಿಕೆ ಇಂಧನ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಆರ್ಥಿಕತೆಗೆ ಸಮರ್ಥವಾದ ಕಡಿಮೆ ಇಂಗಾಲದ ಬೆಳವಣಿಗೆಯ ಹಾದಿಯನ್ನು ನಡೆಸಿಕೊಡುತ್ತಿದೆ. ಇವಿ ಎನ್ನುವುದು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುವ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುವ ವಾಹನವಾಗಿದೆ. ಇದನ್ನು ಬಾಹ್ಯ ವಿದ್ಯುತ್ ಮೂಲದಿಂದ ರೀಚಾರ್ಜ್ ಮಾಡಬಹುದು. ಇವಿಗಳಲ್ಲಿ 4 ವಿಧಗಳಿವೆ. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗಿರುವ ಬ್ಯಾಟರಿ ಇವಿಗಳು ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಂಯೋಜಿಸಿ ವಾಹನಕ್ಕೆ ಶಕ್ತಿ ತುಂಬುವ ಹೈಬ್ರಿಡ್ ಇವಿಗಳು ಮತ್ತು ಪ್ಲಗ್ಇನ್ ಹೆಚ್ಇವಿಗಳು. ಪಿಹೆಚ್ಇವಿಗಳು ವಿಸ್ತೃತವಾದ ಎಲೆಕ್ಟ್ರಿಕ್ ಮಾತ್ರ ಕಾರ್ಯಾಚರಣೆಗಾಗಿ ಬಾಹ್ಯವಾಗಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಪ್ಯಾಕ್ಗಳನ್ನು ಹೆಚ್ಚುವರಿಯಾಗಿ ಹೊಂದಿರುತ್ತವೆ ಮತ್ತು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಫ್ಯೂಲ್ ಸೆಲ್ ಇವಿಗಳು. ಎಲೆಕ್ಟ್ರಿಕ್ ಮೊಬಿಲಿಟಿಯತ್ತ ಭಾರತದ ಪ್ರಯಾಣವು 2015 ಪ್ರಾರಂಭವಾಯಿತು. ಇದು ರಾಷ್ಟ್ರೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಇವಿಗಳ ಬಳಕೆಯನ್ನು ಉತ್ತೇಜಿಸಲು ಫೇಮ್ ಯೋಜನೆಯ ಬಿಡುಗಡೆಯೊಂದಿಗೆ ಗುರುತಿಸಲ್ಪಟ್ಟಿತ್ತು. ಈ ಹೆಜ್ಜೆಯು ಸ್ಪಷ್ಟ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದ ಕೂಡಿದೆ. ಪೆಟ್ರೋಲಿಯಂ ಇಂಧನಗಳ ಮೇಲಿನ ಹೆಚ್ಚುತ್ತಿರುವ ಆಮದು ಬಿಲ್ಲನ್ನು ಕಡಿಮೆ ಮಾಡುವುದು ಮತ್ತು ಹದಗೆಡುತ್ತಿರುವ ನಗರ ವಾಯು ಮಾಲಿನ್ಯವನ್ನು ಎದುರಿಸುವುದು ಇವುಗಳಲ್ಲಿ ಸೇರಿವೆ. ಇದು ಭಾರತದ ಒಟ್ಟು ಹೊರಸೂಸುವಿಕೆಯ 9% ಹೊಂದಿರುವ ಸಾರಿಗೆ ವಲಯದಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. ಎನ್ಇಎಂಎಂ ಪಿ 2020 ಭಾರತದಲ್ಲಿ ಇವಿಗಳ ಬಳಕೆಯನ್ನು ಮತ್ತು ದೇಶೀಯ ಉತ್ಪಾದನೆಯನ್ನು ವೇಗಗೊಳಿಸಲು ಒಂದು ಕಾರ್ಯತಂತ್ರದ ನಕ್ಷೆಯನ್ನು ರೂಪಿಸುತ್ತದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಸ್ವಚ್ಛ ಸುಸ್ಥಿರ ಮೊಬಿಲಿಟಿಯನ್ನು ಉತ್ತೇಜಿಸುವ 2 ಗುರಿಯನ್ನು ಹೊಂದಿದೆ. ಎನ್ಇಎಂಎಂಪಿ 2020 ಚೌಕಟ್ಟಿನಲ್ಲಿ ಇವಿ ಬಳಕೆಯನ್ನು ಉತ್ತೇಜಿಸಲು 2015 ಫೇಮ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಖರೀದಿದಾರರಿಗೆ ಪ್ರೋತ್ಸಾಹಕಗಳನ್ನು ನೀಡಿತು, ಚಾರ್ಜಿಂಗ್ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಉತ್ಪಾದನೆಗೆ ಬೆಂಬಲ ನೀಡಿತು. ಮೊದಲನೇ ಹಂತವು ಮಾರ್ಚ್ 2019 ಮುಂದುವರಿಯಿತು. ನಂತರ 5 ವರ್ಷಗಳ ಕಾಲ ಅಂದರೆ ಏಪ್ರಿಲ್ 2024 ಎರಡನೇ ಹಂತವನ್ನು ಜಾರಿಗೆ ಮಾಡಲಾಯಿತು. ಇವಿ ಬಳಕೆಯು ಹಲವು ಪಟ್ಟು ಹೆಚ್ಚಳವನ್ನು ಕಂಡಿದ್ದು 2015-16 ಹಣಕಾಸು ವರ್ಷದಲ್ಲಿ 0.08% ಹಣಕಾಸು ವರ್ಷದಲ್ಲಿ 8.26% ಏರಿದೆ. ಕೋವಿಡ್ ನಂತರದ ಅವಧಿಯಲ್ಲಿ ಅಂದರೆ 2022 ಹಣಕಾಸು ವರ್ಷದಲ್ಲಿ ಒಂದು ನಿರ್ಣಾಯಕ ತೀರ್ವು ಉಂಟಾಯಿತು. ನಿರ್ದಿಷ್ಟಪಡಿಸಿದ ನೀತಿ ಪ್ರೋತ್ಸಾಹಕಗಳು, ವರ್ಧಿತ ಸಬ್ಸಿಡಿಗಳು ಮತ್ತು ಸುಧಾರಿತ ವಾಹನ ಲಭ್ಯತೆಯ ಬೆಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನ ಸ್ವೀಕಾರವು ವೇಗವಾಗಿ ಬೆಳೆಯುವ ಹಂತವನ್ನು ಪ್ರವೇಶಿಸಿತು. ಈ ಅವಧಿಯು ಮಾರುಕಟ್ಟೆಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಗೂ ಸಾಕ್ಷಿಯಾಯಿತು. 2020-2021 ಅವಧಿಯಲ್ಲಿ ಆರಂಭಿಕ ಸ್ವೀಕಾರ ಸರ್ಕಾರವು ಮುಖ್ಯವಾಗಿ ಈ ರಿಕ್ಷಾಗಳ ಪ್ರಾಬಲ್ಯವನ್ನು ಹೊಂದಿದ್ದರೆ ಶೀಘ್ರದಲ್ಲೇ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. 2025 ವೇಳೆಗೆ ಅವು ಪ್ರಮುಖ ವಿಭಾಗವಾಗಿ ಹೊರಹೊಮ್ಮಿದವು. ಇದು ಅನೌಪಚಾರಿಕ ಮತ್ತು ಹಂಚಿಕೆಯ ಮೊಬಿಲಿಟಿಯಿಂದ ಮುಖ್ಯವಾಹಿನಿಯ ಖಾಸಗಿ ಮತ್ತು ವಾಣಿಜ್ಯ ಬಳಕೆಯತ್ತ ವಿಶಾಲವಾದ ಪರಿವರ್ತನೆಯನ್ನು ಸೂಚಿಸಿತು. ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಗ್ರಾಹಕರ ಸ್ವೀಕಾರವು ಹೆಚ್ಚುತ್ತಿದೆ. ಸುಧಾರಿತ ಚಾಲನಾ ಶ್ರೇಣಿಯ ಸ್ಪರ್ಧಾತ್ಮಕ ಬೆಲೆಯ ಹಲವು ಮಾದರಿಗಳು ಮಾರುಕಟ್ಟೆಗೆ ಪ್ರವೇಶಿಸುತ್ತಿವೆ. ಇದರೊಂದಿಗೆ ಸಾರ್ವಜನಿಕ ಚಾರ್ಜಿಂಗ್ ಮೂಲಸೌಕರ್ಯಗಳು ವೇಗವಾಗಿ ವಿಸ್ತರಿಸುತ್ತಿವೆ. ಭಾರತದಲ್ಲೂ ಸಹ ಬಲವಾದ ನೀತಿ ಬೆಂಬಲ, ಹೆಚ್ಚುತ್ತಿರುವ ಮಾರಾಟ ಮತ್ತು ನೋಂದಣಿಗಳಿಂದ ಈ ಆವೇಗವು ಪ್ರತಿಫಲಿಸುತ್ತಿದೆ. ಇದು ದೇಶೀಯ ಉತ್ಪಾದನೆ ಮತ್ತು ಚಾರ್ಜಿಂಗ್ ನೆಟ್ವರ್ಕ್ಗಳ ಬೆಳೆಯುತ್ತಿರುವಂತಹ ಪರಿಸರ ವ್ಯವಸ್ಥೆಯಿಂದ ಮತ್ತಷ್ಟು ಬಲಗೊಂಡಿದ್ದು ಇವಿಗಳ ಸ್ವೀಕಾರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. 2025 ಉತ್ತರ ಪ್ರದೇಶವು ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. 400,000+ ಅಧಿಕ ಯೂನಿಟ್ಗಳೊಂದಿಗೆ ಇದು ರಾಷ್ಟೀಯ ಇವಿ ಮಾರಾಟದ ಶೇಕಡ 18% ಪ್ರತಿನಿಧಿಸಿದೆ. ಇದರ ನಂತರ ಮಹಾರಾಷ್ಟವು 2.66 ಯೂನಿಟ್ಗಳೊಂದಿಗೆ ಅಂದರೆ ಶೇಕಡ 12% ಹಾಗೂ ಕರ್ನಾಟಕವು 200,000 ಯೂನಿಟ್ಗಳೊಂದಿಗೆ ಒಟ್ಟು ಮಾರಾಟದ ಶೇಕಡ 9% ಹೊಂದಿದ್ದು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. 2020 ಭಾರತದ ಇವಿ ಒಳಹೊಕ್ಕು ಪ್ರಮಾಣವು ಜಾಗತಿಕ ಒಳಹೊಕ್ಕು ಪ್ರಮಾಣದ 1/5 ಮಾತ್ರವಿತ್ತು. ಇದು 2024 ವೇಳೆಗೆ ಜಾಗತಿಕ ಒಳಹೊಕ್ಕು ಪ್ರಮಾಣದ 2/3 ಭಾಗಕ್ಕಿಂತ ಹೆಚ್ಚಾಯಿತು. ಈ ಗಮನಾರ್ಹ ಪ್ರಗತಿಯು ಹೆಚ್ಚಾಗಿ 2025 ಮಾರಾಟವಾದ ಮೋಟಾರ್ ದ್ವಿಚಕ್ರ ವಾಹನಗಳು 12.8 ಯೂನಿಟ್ಗಳು ಮತ್ತು ತ್ರಿಚಕ್ರ ವಾಹನಗಳಲ್ಲಿ 8,00,000 ಯೂನಿಟ್ಗಳು ಚಾಲನೆಗೊಂಡಿವೆ. ಮೂಲಸೌಕರ್ಯಗಳ ಮುಂಭಾಗದಲ್ಲಿ ಭಾರತದ ಸಾರ್ವಜನಿಕ ಇವಿ ಚಾರ್ಜಿಂಗ್ ನೆಟ್ವರ್ಕ್ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಪ್ರಕಾರ ಜುಲೈ 2026 ವೇಳೆಗೆ ಲಭ್ಯವಿರುವ 52,718 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ 16,561 ಸ್ಟೇಷನ್ಗಳು ವೇಗದ ಇವಿ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಶುದ್ಧ ಸಾರಿಗೆಯ ಭವಿಷ್ಯದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ನೀತಿ ಆಯೋಗವು ಆಗಸ್ಟ್ 2025 IEMI ಅನ್ನು ಪ್ರಾರಂಭಿಸಿತು. ಇದು ತನ್ನ ರೀತಿಯ ಮೊದಲ ಚೌಕಟ್ಟಾಗಿದ್ದು ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಮುನ್ನಡೆಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಈ ಸೂಚ್ಯಂಕವು ಸಾರಿಗೆ ವಿದ್ಯುದೀಕರಣ, ಚಾರ್ಜಿಂಗ್ ಮೂಲಸೌಕರ್ಯ ಸನ್ನದ್ದತೆ ಮತ್ತು ಇವಿ ಸಂಶೋಧನೆ ಹಾಗೂ ನಾವೀನ್ಯತೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ 16 ಸೂಚಕಗಳ ಮೂಲಕ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಇದು ಪ್ರತಿ ಪ್ರದೇಶದ ಪರಿಸರ ವ್ಯವಸ್ಥೆಯ ಸಾಮರ್ಥ್ಯದ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಭಾರತವು ಕೇವಲ ಜೋಡಣೆ ಮಾಡುವ ಮಾರುಕಟ್ಟೆಯಿಂದ ಸಮಗ್ರ ಇವಿ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಬೆಳೆಯುತ್ತಿರುವ ಪೂರೈಕೆದಾರರ ಪರಿಸರ ವ್ಯವಸ್ಥೆಯ ಬೆಂಬಲದೊಂದಿಗೆ ದೇಶೀಯ ಉತ್ಪಾದನೆಯು ಈಗ ಬ್ಯಾಟರಿ ಪ್ಯಾಕ್ಗಳು, ಮೋಟಾರ್ಗಳು, ಡ್ರೈವ್ ಟ್ರೈನ್ಗಳು, ಪವರ್ ಎಲೆಕ್ಟ್ರಾನಿಕ್ಸ್, ವೈರಿಂಗ್ ಮತ್ತು ಚಾರ್ಜಿಂಗ್ ಉಪಕರಣಗಳನ್ನು ಒಳಗೊಂಡಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರ, ಟಿವಿಎಸ್, ಬಜಾಜ್ ಆಟೋ ಮುಂತಾದ ಪ್ರಮುಖ ಒಇಎಂಗಳು ಸಂಶೋಧನೆ ಮತ್ತು ಅಭಿವೃದ್ಧಿ, ಗಿಗಾ ಫ್ಯಾಕ್ಟರಿಗಳು ಮತ್ತು ಮೀಸಲಾದ ಇವಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಅದೇ ಸಮಯದಲ್ಲಿ ವೀನಾ ಫಾಸ್ಟ್, ಟೆಸ್ಲಾ ಮತ್ತು ಪ್ರಮುಖ ಕೊರಿಯನ್ ಹಾಗೂ ಜಪಾನೀಸ್ ಬ್ಯಾಟರಿ ಸಂಸ್ಥೆಗಳಂತಹ ಜಾಗತಿಕ ಕಂಪನಿಗಳು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಮುಂದಾಗಿವೆ. ಈ ವಿಸ್ತರಣೆಯು ಸ್ಥಳೀಯ ಉತ್ಪಾದನೆಯನ್ನು ಬಲಪಡಿಸುತ್ತಿದೆ, ವೆಚ್ಚದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜಾಗತಿಕ ಇವಿ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಪ್ರಮುಖ ಭಾಗವನ್ನಾಗಿ ರೂಪಿಸುತ್ತಿದೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಇವಿಗಳ ಸಾಮರ್ಥ್ಯವನ್ನು ಮನಗಾಣುತ್ತಿವೆ. ಇವು ಚಾರ್ಜಿಂಗ್ ಮೂಲಸೌಕರ್ಯದ ಲಭ್ಯತೆಯನ್ನು ಉತ್ತೇಜಿಸುತ್ತಿವೆ, ಬ್ಯಾಟರಿ ಮಟ್ಟದ ನಾವೀನ್ಯತೆಯನ್ನು ಸುಧಾರಿಸುತ್ತಿವೆ, ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿವೆ ಮತ್ತು ದತ್ತಾಂಶ ಆಧಾರಿತ ಪರಿಹಾರಗಳನ್ನು ಒದಗಿಸುತ್ತಿವೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 400 ಇವಿ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಇವು ಭಾರತದ ವಿಕಾಸಗೊಳ್ಳುತ್ತಿರುವಂತಹ ಇವಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ವಲಯದಲ್ಲಿ ಹೂಡಿಕೆಯ ಚಟುವಟಿಕೆಯು ಬಲವಾಗಿ ಮುಂದುವರೆದಿದೆ. ಭಾರತದ ಇವಿ ಪರಿಸರ ವ್ಯವಸ್ಥೆಯು 2025 ಹಣಕಾಸು ವರ್ಷದಲ್ಲಿ 1.4 ಶತಕೋಟಿ $ ಅಧಿಕ ಹಣವನ್ನು ಸಂಗ್ರಹಿಸಿದೆ. ಇದು 2024 ಸುಮಾರು 27% ಹೆಚ್ಚಾಗಿದೆ. ಇವಿ ತಯಾರಕರು ಈ ನಿಧಿಯ ಸಿಂಹಪಾಲು ಪಡೆದುಕೊಂಡಿದ್ದು ಸುಮಾರು 1.2 ಶತಕೋಟಿ $ ಭದ್ರಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಇವಿ ಹೂಡಿಕೆಗಳಿಗೆ ದೆಹಲಿ ಅಗ್ರ ನಗರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮಕ್ಕಾಗಿ ಸರ್ಕಾರದ ಬಹು ಯೋಜನೆಗಳೊಂದಿಗೆ 2015 ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ. ಗುರಿ ಆಧಾರಿತ ನೀತಿ ಹಸ್ತಕ್ಷೇಪಗಳು, ಹಣಕಾಸಿನ ಪ್ರೋತ್ಸಾಹಕಗಳು ಮತ್ತು ಮಿಷನ್ ಚಾಲಿತ ಉಪಕ್ರಮಗಳ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಕಾರ್ಯತಂತ್ರದ ವಿಧಾನವನ್ನು ಅಳವಡಿಸಿಕೊಂಡಿದೆ. ಎಫ್ಎಎಂಇ ಸುಧಾರಿತ ರಸಾಯನಶಾಸ್ತ್ರ ಕೋಶಗಳಿಗಾಗಿ ಪಿಎಲ್ಐ ಯೋಜನೆ ಮತ್ತು ಬ್ಯಾಟರಿ ಸ್ಥಳೀಕರಣದಂತಹ ಪ್ರಮುಖ ಯೋಜನೆಗಳು ಬಲವಾದ ಭವಿಷ್ಯಕ್ಕೆ ಸಿದ್ಧವಾಗಿರುವ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ. ಚಾರ್ಜಿಂಗ್ ಮೂಲಸೌಕರ್ಯ ವಿಸ್ತರಣೆ ಮತ್ತು ಬಲವಾದ ಹೂಡಿಕೆಯ ಬೆಂಬಲದ ಮೂಲಕ ಭಾರತದ ಇವಿ ಪರಿವರ್ತನೆಯಲ್ಲಿ ರಾಜ್ಯಗಳು ಪ್ರಮುಖ ಚಾಲಕರಾಗಿ ಹೊರಹೊಮ್ಮುತ್ತಿವೆ. ಡಿಸೆಂಬರ್ 2025 ವೇಳೆಗೆ 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವಿ ನೀತಿಗಳನ್ನು ಅಧಿಸೂಚಿಸಿವೆ ಮತ್ತು ಮತ್ತಷ್ಟು 4 ರಾಜ್ಯಗಳು ಕರಡು ಹಂತದಲ್ಲಿವೆ. ಶೇಕಡಾ 15.25% ಬಂಡವಾಳ ಸಬ್ಸಿಡಿಗಳು, ಆದ್ಯತೆಯ ಭೂ ಹಂಚಿಕೆ, ಮುದ್ರಾಂಕ ಶುಲ್ಕ ವಿನಾಯಿತಿಗಳು ಮತ್ತು ಶೇಕಡಾ 100% ಎಸ್ಜಿಎಸ್ಟಿ ಮರುಪಾವತಿಯಂತಹ ಪ್ರೋತ್ಸಾಹಕಗಳು ಹೂಡಿಕೆದಾರರ ವೆಚ್ಚವನ್ನು ತಗ್ಗಿಸುತ್ತವೆ. ತಮಿಳುನಾಡು, ಮಹಾರಾಷ್ಟ, ಕರ್ನಾಟಕ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ಮುಂಚೂಣಿ ರಾಜ್ಯಗಳು ಪ್ರಮುಖ ಇವಿ ಕೇಂದ್ರಗಳಾಗಿ ರೂಪುಗೊಂಡಿದ್ದು ಬಲವಾದ ಉತ್ಪಾದನಾ ಪರಿಸರ ವ್ಯವಸ್ಥೆಗೆ ಬೆನ್ನೆಲುಬಾಗಿವೆ. ದೆಹಲಿಯ ಇವಿ ನೀತಿಯು ಭಾರತದ ಅತ್ಯಂತ ಪ್ರಗತಿಪರ ಇವಿ ನೀತಿಗಳಲ್ಲಿ ಒಂದಾಗಿದೆ. ಇದು ನಗರದಲ್ಲಿ ವಾಹನಗಳಿಂದ ಉಂಟಾಗುವ ಮಾಲಿನ್ಯತೆಯನ್ನು ಕಡಿಮೆ ಮಾಡುವ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಜೂನ್ 2026 ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಉಂಟುಮಾಡುವಂತಹ ಟ್ರಕ್ಗಳು ಹಾಗೂ ಬಸ್ಗಳನ್ನು ಬದಲಾಯಿಸಲು ಸರ್ಕಾರವು ಸಮಗ್ರ ಯೋಜನೆಯನ್ನು ಅನುಮೋದಿಸಿತು. ಈ ಉಪಕ್ರಮವು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 9,585 ಕೋಟಿ ವೆಚ್ಚದ ಈ 2 ವರ್ಷಗಳ ಯೋಜನೆಯು ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ 1.91 ಲಕ್ಷ ಟ್ರಕ್ಗಳು ಮತ್ತು 16,329 ಬಸ್ಗಳು ಸೇರಿದಂತೆ ಸುಮಾರು 2.07 ಲಕ್ಷ ವಾಣಿಜ್ಯ ವಾಹನಗಳ ಬದಲಾವಣೆಗೆ ಬೆಂಬಲ ನೀಡಿದೆ. ಎನ್ಎಂಎಂ ಇವಿಗಳನ್ನು ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಪ್ರಮುಖ ಬೀಜ ಕ್ಷೇತ್ರವೆಂದು ಗುರುತಿಸುತ್ತದೆ. ಈ ಮಿಷನ್ 2035 ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದೆ. ಇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು ಶೇಕಡಾ 12.9% ಶೇಕಡಾ 25% ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಎನ್ಎಂಎಂ ರಾಷ್ಟೀಯ ಉತ್ಪಾದನಾ ಮಿಷನ್ 14.3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸರಕುಗಳ ರಫ್ತನ್ನು 1.2 ಟ್ರಿಲಿಯನ್ $ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಇದು ಸುಧಾರಿತ ಉತ್ಪಾದನೆಯನ್ನು ಉತ್ತೇಜಿಸುವ, ತಂತ್ರಜ್ಞಾನ ಅಭಿವೃದ್ಧಿಯನ್ನು ಬೆಂಬಲಿಸುವ ಮತ್ತು ಜಾಗತಿಕ ಮೌಲ್ಯ ಸರಪಳಿಯನ್ನು ಇವಿಯಲ್ಲಿ ಉತ್ಪಾದನೆಯನ್ನು ಸಂಯೋಜಿಸುವ ಮೂಲಕ ಭಾರತದ ಇವಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗುರಿ ಆಧಾರಿತ, ಕ್ಲಸ್ಟರ್ ಆಧಾರಿತ ಹಸ್ತಕ್ಷೇಪಗಳು ಮತ್ತು ನೀತಿ ಬೆಂಬಲದ ಮೂಲಕ ದೇಶೀಯ ಇವಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗಗೊಳಿಸಲು ಎನ್ಎಂಎಂ ಪ್ರಯತ್ನಿಸುತ್ತದೆ. 2024 ಅಧಿಸೂಚಿಸಲ್ಪಟ್ಟ ಪಿಎಂ ಇ ಡ್ರೈವ್ ಯೋಜನೆಯು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಇದು ಗುರಿ ಆಧಾರಿತ ಬೇಡಿಕೆ ಪ್ರೋತ್ಸಾಹಕಗಳು, ದೇಶೀಯ ಉತ್ಪಾದನೆಗೆ ಬೆಂಬಲ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ವಿಸ್ತರಣೆಯ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯತಂತ್ರವು ನಿರ್ದಿಷ್ಟ ಇವಿ ಘಟಕಗಳ ದೇಶೀಯ ಉತ್ಪಾದನೆಯನ್ನು ಕಡ್ಡಾಯಗೊಳಿಸುತ್ತದೆ. ಪಿಎಂ ಇ ಡ್ರೈವ್ ಯೋಜನೆಯು 28 ಲಕ್ಷಕ್ಕೂ ಹೆಚ್ಚು ಇವಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಜನವರಿ 2026 ವೇಳೆಗೆ ಈಗಾಗಲೇ 22.12 ಲಕ್ಷ ವಾಹನಗಳು ಮಾರಾಟವಾಗಿವೆ. ಇದು ಗ್ರಾಹಕರಿಗೆ ಖರೀದಿಯ ವೆಚ್ಚವನ್ನು ತಗ್ಗಿಸುವ ಮುಂಗಡ ಪ್ರೋತ್ಸಾಹಕಗಳಿಂದ ಚಾಲನೆಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಸಾರಿಗೆ ವಿದ್ಯುದೀಕರಣಕ್ಕೆ ಆದ್ಯತೆ ನೀಡುತ್ತದೆ. ದೇಶದಲ್ಲಿ 14,028 ಇ ಬಸ್ಗಳಿಗಾಗಿ 4,391 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ ಮತ್ತು ಸೂರತ್ ಸೇರಿದಂತೆ 7 ಪ್ರಮುಖ ನಗರಗಳಿಗೆ 13,800 ಬಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ದೇಶಾದ್ಯಂತ ಇವಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಿಗಾಗಿ 2,000 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ. ಇದಲ್ಲದೆ ಎಂಎಚ್ಐ ಅಡಿಯಲ್ಲಿ ವಾಹನ ಪರೀಕ್ಷಾ ಸಂಸ್ಥೆಗಳ ಆಧುನೀಕರಣ ಮತ್ತು ನವೀಕರಣಕ್ಕಾಗಿ 780 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಮುನ್ನಡೆಸುವ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಸವಾಲುಗಳನ್ನು ಪರಿಹರಿಸಲು ಸಜ್ಜಾಗಿದೆ. ಇದು ಭಾರತದಲ್ಲಿ ಸಾರಿಗೆಯ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಫೆಬ್ರವರಿ 2026 ಗುಜರಾತಿನ ಭಾವನಗರದಲ್ಲಿ 50 ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಮಹಾರಾಷ್ಟದ ನಾಗ್ಪುರ, ಚಂಡೀಗಢ ಮತ್ತು ಅಸ್ಸಾಂನ ಗುವಾಹಟಿ ಮುಂತಾದ ಇತರ ನಗರಗಳನ್ನು ಸಹ ಆರಂಭಿಕ ಹಂತದ ಜಾರಿಯಲ್ಲಿ ಸೇರಿಸಲಾಗಿದೆ. ಎಸ್

0: ಎಂಇಪಿಸಿಐ ಯೋಜನೆಯು ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಕನಿಷ್ಠ 4,150 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು 3ನೇ ವರ್ಷದೊಳಗೆ ಕನಿಷ್ಠ ಶೇಕಡಾ 25% ಮತ್ತು 5ನೇ ವರ್ಷದೊಳಗೆ ಶೇಕಡಾ 50% ದೇಶೀಯ ಮೌಲ್ಯವರ್ಧನೆಯನ್ನು ಸಾಧಿಸಬೇಕು. ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸ್ವಾವಲಂಬಿ ಭಾರತದ ದೃಷ್ಟಿಕೋನದೊಂದಿಗೆ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಇವಿಗಳನ್ನು ಉತ್ತೇಜಿಸುವ ಮೂಲಕ ಇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು, ತೈಲ ಆಮದು ಮತ್ತು ವ್ಯಾಪಾರ ಕೊರತೆಯನ್ನು ತಗ್ಗಿಸಲು ಹಾಗೂ ನಾವೀನ್ಯತೆ, ಉದ್ಯೋಗಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಚಾಲನೆ ಮಾಡಲು ಗುರಿಯನ್ನು ಹೊಂದಿದೆ. ಪಿಎಲ್ಐ ಆಟೋ ಯೋಜನೆಯು ಇವಿವಿಗಳು ಸೇರಿದಂತೆ ಸುಧಾರಿತ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಇದುವರೆಗೆ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮವನ್ನ ಕೇಳಿದ್ರಿ. ನೀವು ಕೇಳ್ತಾ ಇದ್ದೀರಾ 101.3 MHz ಅಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 9:30:54. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋಂತ ಸುಕೂನ್ ಕೀಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ, ನಿರಾಳತೆಯನ್ನ ನೀಡುವಂತ ಸುಮಧುರ ಹಿಂದಿ ಗೀತೆಗಳನ್ನು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈನ್ಅಪ್ ಆಗಿದ್ದಾವೆ. ಆ ಎಲ್ಲ ಗೀತೆಗಳನ್ನ ಕೇಳ್ತಾ, ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013. 9480901013. ಇವತ್ತಿನ ಸುಕುನ್ ಕಿಪ್ಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಲವ್ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು. ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ, ಸಂಗೀತ ಆನಂದ್ ಮಿಲಿಂದ್ ಅವರದ್ದು.

ಕುಣಕಿ ಪಲ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ದಿ ಟ್ರೈನ್ ಚಿತ್ರದ್ದು. ಮೊಹಮ್ಮದ್ ರಫೀರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಆರ್ ಡಿ ಬರ್ಮನ್ರವರ ಸಂಗೀತ ಸಂಯೋಜನೆ.

ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಜಿಸ್ಮ್ ಚಿತ್ರದಿಂದ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಶಾನ್ ರವರು. ಸಾಹಿತ್ಯ ನೀಲೇಶ್ ಮಿಶ್ರಾ, ಸಂಗೀತ MM ಕ್ರೀಮ್ ರವರದ್ದು.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಿಂದಿ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಸಹ ಬರ್ತಾ ಇವೆ. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಬಾಜಿಗರ್ ಚಿತ್ರದಿಂದ ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್ ರವರ ಗಾಯನ, ಅನು ಮಲ್ಲಿಕ್ ರವರ ಸಂಗೀತ. ಈ ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ.

ಸುಕೂನ್ ಕೀಪಲ್ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರಿ, ನಮಸ್ತೆ ಮೇಡಮ್, ಅದ್ಭುತವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನಗಾಟಿ ಅನಂತಕುಮಾರ್ ಅವರ ಸಂದೇಶ ಬಂದಿದೆ. ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ ಸೂಪರ್ ಹಿಂದಿ ಚಿತ್ರಗೀತೆಗಳು ನಮಗಂತೂ ತುಂಬ ಇಷ್ಟ ಆಗ್ತಾ ಇದೆ ಇಂತಹ ಗೀತೆಗಳನ್ನ ಕೇಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಇಂದಿನ ಹಿಂದಿ ಹಾಡುಗಳ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠದಲ್ಲಿ ಮೂಡಿ ಬಂದ ಲವ್ ಚಿತ್ರದ ಹಿಂದಿ ಹಾಡು ತುಂಬ ಇಷ್ಟ ಆಯಿತು ಅಂತ ರಾಣಿ ಚೆನ್ನಮ್ಮ

ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳಾರವರ ಸಂದೇಶ ಬಂದಿದೆ. ಹಾಗೆ ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಏ ಮೇರಿ ಹಮ್ ಸಫರ್ ಎಂಬ ಗೀತೆ ಸೇರಿ ಇತರ ಹಿಂದಿ ಹಾಡುಗಳು ಕೇಳಿ ತುಂಬ ಖುಷಿಯಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಜಯಾ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿ ಮೂಡಿ ಬರ್ತಾ ಇದೆ, ಲವ್, ದ ಟ್ರೈನ್ ಮತ್ತು ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವಿಜಯಪುರದಿಂದ ಇಸ್ಮಾಯಿಲ್ ರವರ ಸಂದೇಶ ಬಂದಿದೆ, ಈಗಷ್ಟೇ ಪ್ರಸಾರವಾದಂಥ ಏ ಮೇರಿ ಹ್ಯಾಮ್ ಸಫರ್ ಈ ಹಾಡು ತುಂಬಾ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಇವರು ಕೂಡ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ದಿ ಜೆಂಟಲ್ಮ್ಯಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ರವರು. ಸಾಹಿತ್ಯ ಇಂದಿವರ್, ಸಂಗೀತ ಅನು ಮಲ್ಲಿಕ್ ರವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಆಲ್ ಸಾಂಗ್ ಸೂಪರ್ ಮೇಡಮ್ ಅಂತ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ ಮಟ್ಟದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಮೇಡಮ್ ಇಂದಿನ ಹಿಂದಿ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 660 ಇವರ ಸಂದೇಶ ಬಂದಿದೆ. ಸುರೇಖಾ ಆಚಾರ್ಯ ಹಾವೇರಿಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಮಧುರವಾದ ಹಿಂದಿ ಗೀತೆಗಳ ಸುಕೂನ್ ಕಿ.

0: ಬಲ್ ಕಾರ್ಯಕ್ರಮ ಪ್ರಸಾರವಾದಂತಹ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 MHz ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:20:20. ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಕನ್ನಡ ಹಾಡುಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಲೈಫ್ನಲ್ಲಿ ಖುಷಿ ಕೊಡುವಂಥ ಸಂಗತಿಗಳು, ವಿಚಾರಗಳು ತುಂಬ ಇರುತ್ತೆ. ಆದರೆ ನಾವು ಆ ವಿಚಾರಗಳನ್ನ ಗಮನಿಸೋದಿಲ್ಲ ಅಷ್ಟೆ. ಬೆಳಿಗ್ಗೆ ಎದ್ದು ಕಣ್ಣು ತೆರೆಯೋದಾಗಿರಬಹುದು, ನಮ್ಮವರ ಜೊತೆ ಮಾತಾಡೋದಾಗಿರಬಹುದು, ದಿನಪೂರ್ತಿ ಹೊರಗೆ ಕೆಲಸ ಮುಗಿಸಿ ಸೇಫಾಗಿ ಮನೆಗೆ ವಾಪಸ್ ಬರೋದಾಗಿರಬಹುದು, ಪ್ರೀತಿಯ ಜೀವದ ಜೊತೆಗೆ ಜೀವನದ ಪಯಣವನ್ನು ನಡೆಸೋದಾಗಿರಬಹುದು, ಇದೆಲ್ಲನೂ ಸಾಮಾನ್ಯ ವಿಷಯಗಳ ಹಾಗೆ ನಮಗೆ ಕಾಣಿಸುತ್ತೆ. ಬಟ್ ಇದರಲ್ಲಿ ಯಾವುದಾದ್ರೂ ಒಂದು ನಡೆಯದೇ ಇದ್ದಾಗ, ಜೀವನದಲ್ಲಿ ಇಲ್ಲದೇ ಇದ್ದಾಗ ನಮಗೆ ಅದರ ಬೆಲೆ ಅಥವಾ ಅವರ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ನಮ್ಮ ಹತ್ರ ಇರೋದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡದೆ ಅದರ ವ್ಯಾಲ್ಯೂನ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾವು ಖಂಡಿತ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ನಮಗನ್ಸುತ್ತೆ. ಆ ಕೃತಜ್ಞತೆಯ ಭಾವ ಗ್ರ್ಯಾಟಿಟ್ಯೂಡ್. ಸೊ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ವಾ? ಲೈಫ್ನಲ್ಲಿ ಕೃತಜ್ಞತೆ ಎಷ್ಟು ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಸಾಗೋಣ. ಹಾಗೆ ನಿಮ್ಮ ಲೈಫ್ನಲ್ಲಿ ನೀವು ಕೃತಜ್ಞತೆಯನ್ನು ತಿಳಿಸೋದಾದರೆ ಅದು ಯಾವ ವಿಷಯಕ್ಕೆ ಅಥವಾ ಯಾವ ವಿಷಯಗಳಿಗೆ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9489091013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಹಾಗೆ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಬೊಂಬಾಟ್ ಚಿತ್ರದ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾವು ದೊಡ್ಡ ದೊಡ್ಡ ಗೆಲುವನ ಸಾಧನೆಗಳನ್ನ ಸಂಭ್ರಮಿಸ್ತೀವಿ, ದೊಡ್ಡ ಗಿಫ್ಟ್ಸ್ ಸಿಕ್ಕಿದ್ರೆ ಥ್ಯಾಂಕ್ ಯು ಹೇಳ್ತೀವಿ. ಬಟ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಿಗುವಂಥ ಸಣ್ಣ ಸಣ್ಣ ಖುಷಿಗಳನ್ನ ನಾವು ಅಪ್ರಿಷಿಯೇಟ್ ಮಾಡೋದು ಕಡಿಮೆ. ಗ್ರ್ಯಾಟಿಟ್ಯೂಡ್ ಕೇಳೋದಕ್ಕೆ ಬಹಳ ಸಿಂಪಲ್ ಫೀಲಿಂಗ್ ಅಂತ ಅನ್ನಿಸ್ಬಹುದು, ಆದರೆ ಅದರಿಂದ ನಮಗೆ ನಮ್ಮ ಲೈಫ್ಗೆ ಬಹಳ ಬೆನಿಫಿಟ್ಸ್ ಇದೆ. ಎಲ್ಲನೂ ಪರ್ಫೆಕ್ಟ್ ಆಗಿದೆ ಅಂದಾಗ ಥ್ಯಾಂಕ್ ಯು ಅಂತ ಹೇಳೋದು ಗ್ರ್ಯಾಟಿಟ್ಯೂಡ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಯಾರ್ದು ಸಹ ಪರ್ಫೆಕ್ಟ್ ಲೈಫ್ ಆಗಿರೋದಿಲ್ಲ. ಸೊ ನಾವು ನಡೆಸ್ತಿರುವಂತಹ ಜೀವನಕ್ಕೆ ನಾವು ಕೃತಜ್ಞರಾಗಿರಬೇಕು, ಯಾಕಂದರೆ

ನಮ್ಮ ಜೀವನ ಎಷ್ಟೋ ಜನರ ಕನಸಾಗಿರುತ್ತೆ ಅನ್ನೋದನ್ನು ಮರಿಬಾರ್ದು ಅಲ್ವಾ ಸ್ನೇಹಿತರೆ? ತಟ್ಟೆಯಲ್ಲಿ ಊಟ, ತಲೆ ಮೇಲೆ ಸೂರು, ಹೊಟ್ಟೆ ಬಟ್ಟೆಯ ಖರ್ಚು ವೆಚ್ಚಕ್ಕೆ ಒಂದು ಕೆಲಸ, ಕಷ್ಟ ಸುಖ ಎಲ್ಲದರಲ್ಲೂ ಜೊತೆಯಾಗಿರುವಂಥ ಕುಟುಂಬ, ಸ್ನೇಹಿತರು, ಇದೆಲ್ಲ ಬಹಳ ನಾರ್ಮಲ್ ವಿಷಯಗಳು ಅಂತ ಅನ್ನಿಸ್ಬಹುದು. ಬಟ್ ಇದಕ್ಕೆಲ್ಲ ನಾವು ಥ್ಯಾಂಕ್ಫುಲ್ ಆಗಿದ್ದರೆ ಮಾತ್ರ ನಮಗೆ ಇನ್ನೂ ಹೆಚ್ಚೆಚ್ಚು ಬ್ಲೆಸ್ಸಿಂಗ್ಸ್ ಸಿಗೋದಕ್ಕೆ ಸಾಧ್ಯ ಆಗೋದು. ನಿಮಗೇನನ್ಸುತ್ತೆ, ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯಕ್ಕೆ ಅಥವಾ ಯಾವ ವಿಷಯಗಳಿಗೆ ಥ್ಯಾಂಕ್ಫುಲ್ ಆಗಿರ್ತೀರಾ ಅಥವಾ ಇದ್ದೀರಾ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈಗ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನಸಲು ನೀನೆ ಮನಸಲು ನೀನೆ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ ಬಯಲುದಾರಿ ಚಿತ್ರದಿಂದ.

ನಮ್ಮ ಲೈಫ್ನಲ್ಲಿ ಕೃತಜ್ಞತೆಯ ಭಾವ, ಗ್ರ್ಯಾಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈಗ ಕೆಲವು ಸಂದೇಶಗಳನ್ನ ನೋಡುವಂತಹ ಸಮಯ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಜೀವನದಲ್ಲಿ ಕೃತಜ್ಞತೆಯ ಭಾವ ಇರಲಿ. ನಮಗೊಮ್ಮೆ ಹಣಕಾಸಿನ ನೆರವು ತುಂಬ ಬೇಕಾಗಿತ್ತು. ಆ ವೇಳೆ ನಮ್ಮೂರಿನ ಹಿರಿಯರೊಬ್ಬರು ಹಣ ಕೊಟ್ಟು ಸಹಕರಿಸಿದ್ರು. ಅಂದಿನಿಂದ ನಾನು ಆ ಹಿರಿಯರನ್ನು ತುಂಬ ಕೃತಜ್ಞತಾ ಭಾವದಿಂದ ಸ್ಮರಿಸುತ್ತೇನೆ ಮೇಡಮ್. ಈ ಕೃತಜ್ಞತೆ ಇದ್ದರೆ ಮಾತ್ರ ಸೃಜನಶೀಲ ವ್ಯಕ್ತಿತ್ವ ರೂಪಿಸಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇರುವುದೆಲ್ಲವ ಬಿಟ್ಟು ಇರದುದರಡೆಗೆ ತುಡಿಯುವುದೇ ಜೀವನ. ನಮ್ಮ ಸ್ನೇಹದಲ್ಲಿ ಕ್ಷಮೆ ಕೇಳಲೇಬಾರದು, ಬಳಸಲೇಬಾರದು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅನುಷಾರವರು. ಹಾಗೆ ಮಂಜುರಾಣಿ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ನಾನು ಕೃತಜ್ಞತೆ ಹೇಳಬೇಕಂದ್ರೆ ಆ ಭಗವಂತನಿಗೆ ಮೇಡಮ್. ಏಕೆಂದರೆ ಕಣ್ಣಿಗೆ ಕಾಣಿಸಿದ ಆ ದೇವರು ನನಗೆ ಆಪತ್ತು ಒದಗಿದಾಗಲೆಲ್ಲ ನನ್ನ ಆತ್ಮೀಯ ಸ್ನೇಹಿತರನ್ನು ನನ್ನ ಬಳಿ ಕಳುಹಿಸಿಕೊಡುತ್ತಾನೆ. ಸಮಸ್ಯೆ ಎದುರಾದಾಗೆಲ್ಲ ಅರಸುತ್ತಿರುವ ಬಳ್ಳಿ ಕಾಲಿಗೆ ತೊಡರಿದಂತೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ನನಗೋಸ್ಕರ ಏನನ್ನೇ ಆದರೂ ಮಾಡಲು ಸಿದ್ಧ ಎಂದು ಬಾಯಿ ಮಾತಿಗೆ ಹೇಳದೆ ಎಲ್ಲ ಸಹಾಯ ಮಾಡುತ್ತಾರೆ. ಆ ದೈವ ಸ್ವರೂಪಿ ಹೃದಯವಂತ ಆತ್ಮೀಯರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ನನ್ನ ಕೃತಜ್ಞತೆಯನ್ನು ಅರ್ಪಿಸಲು ಮಾರ್ಗ ತೋರಿದ ನಿಮಗೂ ಸಹ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ, ವಂದನೆಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಂಪಾದ ರಾತ್ರಿಲಿ ಇಂಪಾದ ಹಾಡುಗಳನ್ನ ಕೇಳ್ತಾ ಸಂಪಾದ ನಿದ್ರೆಗೆ ಜಾರುತ್ತಿರುವೆ ಅಂತ ಬಸವರಾಜ್ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಹಳೆಯ ಸವಿ ನೆನಪುಗಳನ್ನು ನೆನಪಿಸುವಂತಹ ಕಾರ್ಯಕ್ರಮ ಇದು, ಧನ್ಯವಾದಗಳು ಅಂತ ಸಮೀರ್ ಮಂಜುನಾಥ್ ಆಚಾರ್ಯ ಹಾವೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀನಿವಾಸ್ ಬೆಂಗಳೂರಿನಿಂದ ಕೃತಜ್ಞತೆ ಗ್ರ್ಯಾಟಿಟ್ಯೂಡ್ ಬಗ್ಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ನಮ್ಮ ಋಣ ತೀರಿಸುವಂಥ ಒಂದು ಸಣ್ಣ ಪ್ರಯತ್ನ ಅಂತ ಒಂದೆರಡು ಉದಾಹರಣೆಗಳನ್ನ ಇವರು ಸಂದೇಶದ ಮೂಲಕ ತಿಳಿಸಿದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನೀವು ಕೂಡ ತಿಳಿಸ್ಬೋದು. ನಿಮ್ಮ ಲೈಫ್ನಲ್ಲಿ ಯಾವ ವಿಷಯಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಿಮಗೆ ಅನಿಸುತ್ತೆ? ಅದು ಒಂದೇ ವಿಷಯ ಆಗಿರಬೇಕು ಅಂತಿಲ್ಲ, ಬೇಕಾದಷ್ಟು ವಿಷಯಗಳಿರುತ್ತೆ, ಆದರೆ ನಾವು ಅದನ್ನು ಗಮನಿಸಿರೋದಿಲ್ಲ ಅಷ್ಟೇ. ಅಂತಹ ವಿಷಯಗಳನ್ನು ನೀವು ಈಗ ನೆನಪಿಸ್ಕೊಂಡು ಥ್ಯಾಂಕ್ಫುಲ್ ಆಗಿರಬೇಕು ನಾನು ಈ ವಿಷಯಗಳಿಗೆ ಅಂತ ನೀವು ಅಂದ್ಕೊಳ್ಳೋದಾದರೆ ಅದು ಯಾವೆಲ್ಲ ವಿಷಯಗಳು ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013, 9480901013. ಈಗ ರಾಜ್ ಚಿತ್ರದ ಒಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಮ್ಮ ಲೈಫ್ನಲ್ಲಿ ಗ್ರ್ಯಾಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇನ್ನು ಚಿಕ್ಕ ಚಿಕ್ಕ ವಿಷಯಗಳು ಕೊಡುವಂಥ ಖುಷಿಯಲ್ಲೇ ಬದುಕಿನ ಬ್ಯೂಟಿ ಇರೋದು ಅಂತ ಹೇಳ್ಬೋದು. ಬಟ್ ಈ ಮೆಟೀರಿಯಲಿಸ್ಟಿಕ್ ಪ್ರಪಂಚದಲ್ಲಿ ಯಾರೂ ಕೂಡ ಸಣ್ಣ ಸಣ್ಣ ವಿಷಯಗಳನ್ನ ಗಮನಿಸೋದಿಲ್ಲ, ಸಣ್ಣ ಖುಷಿಗಳನ್ನ ಅನುಭವಿಸೋದೂ ಇಲ್ಲ. ನಮ್ಮ ಹತ್ರ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅನ್ನೋದ್ರ ಕಡೆನೇ ನಮ್ಮ ಗಮನ ಇದ್ದಾಗ ಲೈಫ್ನಲ್ಲಿ ಸಂತೋಷ ಇರೋದಿಲ್ಲ. ನಾವು ನಮ್ಮ ಲೈಫ್ನ ನೋಡುವಂಥ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದಾಗ ನಮಗೆ ಚಿಕ್ಕ ಚಿಕ್ಕ ಸಂಗತಿಗಳು ಕೂಡ ಬಹಳ ವಿಶೇಷವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಬೇಕು ಅಂದರೆ ಮೊದಲು ನಮ್ಮ ಮನಸ್ಸು ನಮ್ಮ ಹತ್ರ ಇರೋದ್ರ ಬಗ್ಗೆ ತೃಪ್ತ ಭಾವವನ್ನು ಬೆಳೆಸ್ಕೋಬೇಕು. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿದ ಹಾಗೆ ಮನಸ್ಸು ಕೃತಜ್ಞತೆಯನ್ನು ಹೇಳೋದಕ್ಕೆ ಬಯಸುತ್ತೆ. ಯಾರಾದರೂ ನಮಗೆ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ರೆ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಬಟ್ ನಮ್ಮ ಲೈಫ್ನಲ್ಲಿ ಥ್ಯಾಂಕ್ಫುಲ್ ಆಗಿರುವಂತಹ ವಿಷಯಗಳು ಎಷ್ಟೊಂದಿದ್ರೂ ನಾವು ಅದನ್ನು ನೋಟಿಸ್ ಮಾಡದೇ ಇರೋದು ವಿಪರ್ಯಾಸನೇ ಅಲ್ವಾ? ನೀವು ನಿಮ್ಮ ಲೈಫ್ನಲ್ಲಿರುವಂಥ ಯಾವ ವಿಷಯಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀರಾ ಅಂತ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, ಈ ಸಂಖ್ಯೆಗೆ ನಿಮ್ಮ ಮನದ ಮಾತುಗಳು ಬಂದು ತಲುಪಲಿ. ಈಗ ತಾಜ್ಮಹಲ್ ಚಿತ್ರದ ಲವ್ಲಿ ಹಾಡು ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮನೆ.

10:30 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವ. ಗ್ರ್ಯಾಟಿಟ್ಯೂಡ್ ನಮ್ಮ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬಂದಿವೆ, ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ಈ ಮಣ್ಣಿಗೆ ನ ಚಿರಋಣಿ ಅಂತ ಅನುಷಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಸಂಧ್ಯಾ ರಾಣಿ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿ ಇಬ್ಬರು ವ್ಯಕ್ತಿಗಳ ಹೆಸರನ್ನ ಇವರು ತಿಳಿಸಿದ್ದಾರೆ. ಇವರಿಗೆ ನಾನು ಋಣಿಯಾಗಿರ್ತೀನಿ ಅಂತ. ಹಾಗೆ ನಂಬರ್ ನಿಮಗೆ 0776 ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಇವರು ಸಹ ತಮ್ಮ ಕುಟುಂಬದವರಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೋಮನಾಥ ಗುರು ಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿಂದ ಸಂದೇಶ ಕಳಿಸಿದ್ದಾರೆ. ಕೃತಜ್ಞತಾ ಭಾವ, ಪ್ರತಿದಿನ ಮುಂಜಾನೆ ನಾವು ಎಳ್ಳು ಜೀರಿಗೆ ಬೆಳೆಯುವವರನ್ನು ನೆನೆಯಬೇಕು ಎಂದು ಹೇಳುತ್ತದೆ ಜಾನಪದ. ಹಾಗೆಯೇ ಹೆಣ್ಣು ಕೊಟ್ಟ ಮಾವನನ್ನು ಕಣ್ಣು ಕೊಟ್ಟ ದೇವರು ಎಂದು ಕೃತಜ್ಞತಾ ಭಾವದಿಂದ ನೆನೆಯಬೇಕು ಎಂದು ಹೇಳುತ್ತದೆ ಸನಾತನ ಸಂಸ್ಕೃತಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಬೆಂಡೆಕಾಯಿ ಸಾರು, ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ನಾನು ನಂಬಿರುವ ಆ ತಾಯಿಗೆ ಧನ್ಯವಾದಗಳನ್ನು ಹೇಳಬೇಕು ಮೇಡಮ್. ಒಳ್ಳೆಯ ತಂದೆ ತಾಯಿಯ ಪ್ರೀತಿಯ ಮಗನಾಗಿ ನನ್ನನ್ನು ಹುಟ್ಟಿಸಿದ್ದಾಳೆ. ನಾನು ಆ ತಾಯಿಗೆ ದಿನಾಲೂ ನಮಿಸಿ ಧನ್ಯವಾದ ತಿಳಿಸುವೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನನ್ನ ಜೀವನದಲ್ಲಿ ಸಹಾಯ, ಪ್ರೀತಿ, ಜ್ಞಾನ ಮತ್ತು ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು ಅಂತ ಶಿವಾಜಿ ಕಲಾಲ್ ಹಾಗೂ ಕುಟುಂಬದವರು ದೇವಿ ಹೊಸೂರ್ ಹಾವೇರಿ ಜಿಲ್ಲೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೊದಲು ತಂದೆ ತಾಯಿ ಮತ್ತು ಹಿರಿಯರಿಗೆ, ಗುರುಗಳಿಗೆ ಕಷ್ಟದಲ್ಲಿ ಊಟ ನೀರು ಕೊಟ್ಟವರಿಗೆ ಧನ್ಯವಾದ ತಿಳಿಸ್ತೀನಿ ಅಂತ ನಂಬರ್ ನಿಂಗ್ವತ್ 7174 ಇವರ ಸಂದೇಶ ಬಂದಿದೆ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ನಮಸ್ಕಾರ ಮೇಡಮ್, ನಾವು ತಂದೆ ತಾಯಿಗೆ ಅವರು ಇರುವವರೆಗೂ ಪೂಜ್ಯ ಭಾವದಿಂದ ಅವರನ್ನು ಕಾಣಬೇಕು, ಅವರು ಹೋದ ಮೇಲೆ ಅವರ ಪ್ರೀತಿ ಮತ್ತೆ ನಮಗೆ ಸಿಗುವುದಿಲ್ಲ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಇವತ್ತು ವಿಶ್ವ ಆನೆ ದಿನ, ಜಗತ್ತಿನಲ್ಲಿ ಆನೆಗಳು ಹಾಗೂ ಇತರ ವನ್ಯಜೀವಿಗಳು ಪ್ರಕೃತಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿವೆ. ನಾವು ಕುಡಿಯುತ್ತಿರುವ ನೀರು, ಸೇವಿಸುತ್ತಿರುವ ಆಹಾರ, ಶುದ್ಧ ಗಾಳಿ ಇವೆಲ್ಲ ಒಂದು ರೀತಿಯಲ್ಲಿ ಈ ವನ್ಯಜೀವಿಗಳಿಂದ ಹಾಗೂ ಕಾಡುಗಳಿಂದ ನಮಗೆ ಸಿಗುತ್ತಿರುವಂತಹ ಕೊಡುಗೆ. ಕಾರಣ ನಾವೆಲ್ಲರೂ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಬೇಕು ಹಾಗೂ ಅವುಗಳಿಗೆ ಕೃತಜ್ಞರಾಗಿರಬೇಕು ಅಂತ ಬಸವರಾಜ್, ಅದಿತಿ, ದೀಪ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಬದುಕಲ್ಲಿ ದಾರಿ ತೋರಿಸಿದವರು ನಮ್ಮ ತಾಯಿ ತಂದೆ. ಅವರು ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೀನಿ, ಆಶೀರ್ವಾದವನ್ನು ಪಡಿತೀನಿ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಜ್ಯೋತಿರ್ ಭೀಮೇಶ್ವರ ವ್ರತದ ಶುಭಾಶಯಗಳು ಮೇಡಮ್, ಗೀತೆಗಳು ಇಷ್ಟವಾದವು, ಶುಭರಾತ್ರಿ ಅಂತ ಸುಧಾ ಬೂದಿಹಾಳಿನಿಂದ ಸಂದೇಶ ಕಳಿಸಿದ್ದಾರೆ. ನಿಮಗೂ ಸಹ ವ್ರತದ ಶುಭಾಶಯಗಳು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಎರಡು ಕನಸು ಚಿತ್ರದ ಈ ಹಾಡಿನ ನಂತರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗ್ರ್ಯಾಟಿಟ್ಯೂಡ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಲೈಫ್ನಲ್ಲಿ ಕೃತಜ್ಞತಾ ಭಾವ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲರೂ ಜೀವನದಲ್ಲಿ ಸ್ಟ್ರಗಲ್ ಪೀರಿಯಡ್ನ ಫೇಸ್ ಮಾಡಿರ್ತಾರೆ. ಆ ಸಮಯದಲ್ಲಿ ಒಂದಷ್ಟು ಸಹೃದಯ ಇರುವಂತಹ ಸ್ನೇಹಿತರು ಜೊತೆಯಾಗಿ ನಿಂತು ಸಪೋರ್ಟ್ ಮಾಡಿರ್ತಾರೆ. ಅವರ ಸಹಾಯದಿಂದ ಒಳ್ಳೆ ದಿನಗಳನ್ನ ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ. ಅಂತಹ ಸ್ನೇಹಿತರಿಗೆ ಥ್ಯಾಂಕ್ಫುಲ್ ಆಗಿರಲೇಬೇಕು. ಯಾಕಂದರೆ ಕಷ್ಟದ ದಿನಗಳಲ್ಲಿದ್ದಾಗ, ಸಫರ್ ಮಾಡ್ತಾ ಇದ್ದಾಗ ಬದುಕಿಗೆ ಬೇರೆ ಒಂದು ಡೈರೆಕ್ಷನ್ನ ಅವರು ತೋರಿಸಿರ್ತಾರೆ. ಅವರು ತೋರಿಸಿದಂಥ ಡೈರೆಕ್ಷನಲ್ಲೇ ಸಾಗಿ ಬಂದಾಗ ಒಂದೊಳ್ಳೆ ಬದುಕು ಸಿಕ್ಕಿರುತ್ತೆ. ಅಥವಾ ನಾವು ಯಾವತ್ತೋ ಕಂಡ ಕನಸನ್ನು ನನಸಾಗಿಸೋದಕ್ಕೆ ಅವರು ಸಹಾಯ ಮಾಡಿರ್ತಾರೆ. ಅಂಥವರಿಗೆ ಸದಾ ಋಣಿಯಾಗಿರಬೇಕು. ಆ ಋಣವನ್ನು ತೀರಿಸೋಕ್ಕಾಗದೇ ಇದ್ದರೂ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಅಲ್ವಾ? ಜೀವನದಲ್ಲಿ ಈಗ ನಾವು ಇರುವಂತಹ ಜಾಗ ಯಾವತ್ತೋ ಯಾರೋ ಮಾಡಿರುವಂತಹ ಸಹಾಯದಿಂದ ನಮಗೆ ಸಿಕ್ಕಿರಬಹುದು. ಆಗ ಅಂತಹ ವಿಶೇಷ ವ್ಯಕ್ತಿಗಳಿಗೆ, ಹಾಗೆ ನಮ್ಮ ಜರ್ನಿಗೂ ಸಹ ನಾವು ಧನ್ಯವಾದವನ್ನು ತಿಳಿಸ್ಬೇಕು. ಯಾಕೆಂದರೆ ಏಳು ಬೀಳು ಎಲ್ಲವನ್ನ ನೋಡಿರ್ತೀವಿ. ಆ ಏಳು ಬೀಳಿಗಳಿಂದ ನಾವು ಪಾಠಗಳನ್ನ ಕಲ್ತಿರ್ತೀವಿ. ಹಾಗಾಗಿ ನಾವು ಕಲ್ತಂಥ ಪಾಠಗಳಿಗೂ ಸಹ ನಾವು ಕೃತಜ್ಞತೆಯನ್ನು ತಿಳಿಸ್ಬೇಕು. ಈಗ ನಮಗೆ ಸಿಕ್ಕಿರುವಂತಹ

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವದ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳು ಬಂದಿವೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ನಾವು ಜೀವನದಲ್ಲಿ ಮೊದಲು ಧನ್ಯವಾದ ತಿಳಿಸಬೇಕಾದದ್ದು ಪ್ರಕೃತಿಗೆ. ನಮಗೆ ಉಸಿರು, ನೀರು, ಆಹಾರ ಮತ್ತು ಬದುಕಿನ ಪ್ರತಿಯೊಂದು ಕ್ಷಣವನ್ನು ನೀಡುತ್ತಿರುವ ಪ್ರಕೃತಿಗೆ ನಮ್ಮ ಕೃತಜ್ಞತೆ ಸಲ್ಲಬೇಕು. ನಂತರ ನಮ್ಮನ್ನು ಈ ಲೋಕಕ್ಕೆ ತಂದ ತಂದೆ ತಾಯಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವರ ಪ್ರೀತಿ, ತ್ಯಾಗ ಮತ್ತು ಕಾಳಜಿಯಿಂದಲೇ ನಮ್ಮ ಬದುಕು ರೂಪುಗೊಂಡಿದೆ. ನಮ್ಮ ಬದುಕಿಗೆ ಸರಿಯಾದ ದಿಕ್ಕು ತೋರಿಸಿ ಜ್ಞಾನವನ್ನು ನೀಡಿ ಒಳ್ಳೆಯ ದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡಿದ ಗುರುಗಳಿಗೆ ಅನಂತ ನಮನಗಳು. ಪ್ರಕೃತಿ, ತಂದೆ ತಾಯಿ ಮತ್ತು ಗುರು ಇವರ ಋಣವನ್ನು ಎಂದಿಗೂ ಮರೆಯಬಾರದು ಮೇಡಮ್. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡುತ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ, ನಾನು ಮೊದಲು ಧನ್ಯವಾದವನ್ನು ಹೇಳೋದು ನನ್ನ ಹೆತ್ತ ತಂದೆ ತಾಯಿಗೆ ಅಂತ ಇವರು ಹೇಳ್ತಾ ಇದ್ದಾರೆ. ನಂತರ ದೇವರಿಗೆ, ಹಾಗೆ ಗೆಳೆಯರಿಗೆ ಅಂತ ತಿಳಿಸಿದ್ದಾರೆ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಇವರ ಸಂದೇಶ ಬಂದಿದೆ. ಶ್ರೀ ಒವ್ವಳಿ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾನು ನನ್ನ ಅಪ್ಪ ಅಮ್ಮ, ವಿದ್ಯೆ ಬುದ್ಧಿ ಕಲಿಸಿದ ನನ್ನ ಗುರುಗಳಿಗೆ ಯಾವಾಗಲೂ ನಾನು ಚಿರಋಣಿಯಾಗಿ ಇರುತ್ತೇನೆ ಅಂತ ಶ್ವೇತಾ ಚೆಟ್ಟಿಮಾನಿ ಭಾಗಮಂಡಲ ಕೊಡಗಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೃತಜ್ಞತೆಯನ್ನು ತೋರಿಸುವುದಕ್ಕೆ ಹಲವಾರು ರೀತಿಯಲ್ಲಿ ಪ್ರಾಣಿಗಳು ಸಹ ಸಂದೇಶವನ್ನು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ. ಹಾಗೆ ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳು. ಮೊದಲು ಧನ್ಯವಾದಗಳನ್ನು ನಾನು ನಮ್ಮ ತಂದೆ ತಾಯಿಗೆ ಮತ್ತು ವಿದ್ಯೆ ಕಲಿಸಿದ ನಮ್ಮ ಗುರುಗಳಿಗೆ ತಿಳಿಸ್ತೀನಿ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರವಿ ಹೆಮೆಚ್ ಸಾಂಬ್ರಾ ಬೆಳಗಾವಿಯಿಂದ ಹೇಳ್ತಾ ಇದ್ದಾರೆ, ನಾನು ಪೌರ ಕಾರ್ಮಿಕರಿಗೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಅವರು ದಿನಾಲೂ ನಮ್ಮ ನಗರವನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಮೆಜೆಸ್ಟಿಕ್ ಚಿತ್ರದ ಈ ಗೀತೆಯ ನಂತರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಗ್ರ್ಯಾಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೃತಜ್ಞತೆ ಅನ್ನೋದು ಒಂದ್ಸಲ ಥ್ಯಾಂಕ್ ಯು ಅಂತ ಹೇಳಿ ಮುಗಿಸುವಂಥದ್ದಲ್ಲ, ಅದು ನಮ್ಮ ದಿನನಿತ್ಯದ ಜೀವನದ ಭಾಗವಾಗಬೇಕು. ಬೆಳಿಗ್ಗೆ ಎದ್ದಾಗ ಹೊಸ ದಿನಕ್ಕೆ ಥ್ಯಾಂಕ್ಫುಲ್ ಆಗಿರೋದು, ಊಟ ಮಾಡೋವಾಗ ನಾವು ತಿನ್ನುವಂಥ ಆಹಾರ ನಮ್ಮ ಮುಂದೆ ಬರೋದಕ್ಕೆ ಎಷ್ಟು ಜನರ ಪರಿಶ್ರಮ ಇರುತ್ತೆ ಅಲ್ವಾ, ಆ ಪರಿಶ್ರಮವನ್ನು ನೆನೆಸ್ಕೊಂಡು ಅವರಿಗೆ ಮನಸ್ಸಲ್ಲಿ ಥ್ಯಾಂಕ್ಸ್ ಹೇಳೋದು, ಹೀಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ಮಾಡೋವರೆಗೂ ನಾವು ಥ್ಯಾಂಕ್ಫುಲ್ ಆಗಿರುವಂತಹ ವಿಷಯಗಳು ಘಟನೆಗಳು ಸಾಕಷ್ಟು ನಡೀತಾನೆ ಇರುತ್ತೆ. ನಾವು ಅದನ್ನೆಲ್ಲ ನೋಟಿಸ್ ಮಾಡಿ ಥ್ಯಾಂಕ್ಸ್ ಹೇಳೋದನ್ನು, ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಬಹುದು. ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಿಶೇಷವಾದ ಸಮಯಕ್ಕೆ ಅಥವಾ ದಿನಕ್ಕೆ ಕಾಯೋದಕ್ಕೆ ಹೋಗಬಾರ್ದು. ಪ್ರತಿದಿನ ನಾನಿವತ್ತು ಯಾವುದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು. ಸೊ ಹೀಗೆ ಮಾಡೋದ್ರಿಂದ ನಾವು ನಮ್ಮ ಲೈಫ್ನ ನೋಡುವಂತಹ ಮನೋಭಾವ ಇದೆಯಲ್ಲ ಅದು ಸಹ ಚೇಂಜ್ ಆಗುತ್ತೆ. ಮತ್ತಷ್ಟು ಸಂದೇಶಗಳು ಬಂದಿವೆ. ಪ್ರಭಾಕರಯ್ಯ, ಎನ್, ಚೈತ್ರ, ದೀಪ, ರುದ್ರೇಶ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ಇಂದಿನ ಕನಸಿನ ಲೋಕದಲ್ಲಿ ಗೀತೆಗಳು ಎವರ್ಗ್ರೀನ್ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ವಿಷಯಕ್ಕೆ ನಾನು ಹೇಳೋದಾದರೆ ನಾನು ನನ್ನ ಕೃತಜ್ಞತೆಗಳನ್ನು ನಮ್ಮ ತಂದೆ ತಾಯಿಗೆ ಮತ್ತು ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಹಾಗೆ ಎಫ್ ಎಂ ರೇನ್ಬೋಗೆ ತಿಳಿಸ್ತೀನಿ ಅಂತ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಂಬರ್ ನಿಮಗೆ 2000 ಇವರ ಸಂದೇಶ ಬಂದಿದೆ. ಹಾಗೆ ತುಂಬ ಮೆಲುಕು ಹಾಕುವ ಹಾಡುಗಳು, ಭಾವನೆಗೆ ಭಾಷೆ ಇಲ್ಲ, ರಾಗ ತಾಳಗಳಿಗೆ ಕುಲ ನೆಲೆ ಇಲ್ಲ, ಸಪ್ತ ಸ್ವರಗಳಿಗೆ ಯಾವ ಎಲ್ಲೆಗಳೂ ಇಲ್ಲ ಅಂತ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕನಸಿನ ಲೋಕದ ಗೀತೆಗಳು ಚೆನ್ನಾಗಿದೆ, ನನ್ನ ಧನ್ಯವಾದಗಳನ್ನ ನಾನು ಪ್ರಕೃತಿಗೆ ತಿಳಿಸ್ತೀನಿ, ಪ್ರಕೃತಿಗೆ ಚಿರಋಣಿಯಾಗಿರುತ್ತೇನೆ. ಹಾಗೆ ಬೆಳಗಿನಿಂದ ರಾತ್ರಿವರೆಗೂ ನಮ್ಮ ಮನರಂಜನೆಗಾಗಿ ಶ್ರಮಿಸುವ ನನ್ನ ಅಚ್ಚುಮೆಚ್ಚಿನ ಎಫ್ ಎಂ ರೇನ್ಬೋ ನಿರೂಪಕ ನಿರೂಪಕಿಯರಿಗೂ ಚಿರಋಣಿಯಾಗಿರುತ್ತೇನೆ, ಧನ್ಯವಾದಗಳು ಮೇಡಮ್ ಅಂತ ನಿತ್ಯ ನೆಲಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇದುವರೆಗೂ ಒಳ್ಳೆ ಒಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ, ಧನ್ಯವಾದಗಳು ಅಂತ ರಾಜಾರಾಮ್ ವಸುಧಾ ಮಂಜೀಶ್ವರ ಕಾಸರಗೋಡಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಲವ್ಲಿ ಹಾಡುಗಳ ಕಲರ್ಫುಲ್ ಕಾರ್ಯಕ್ರಮ ಅಂತ ಶ್ರೀನಾಥ್ ಮಾಗಡಿ ರೋಡ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಂಬರ್ ನಿಮಗೆ 747 ಇವರ ಸಂದೇಶ ಬಂದಿದೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಜೀವಿತ್ ರವರ ಸಂದೇಶ ಬಂದಿದೆ. ನಾನು ನನ್ನ ಕೃತಜ್ಞತೆಯನ್ನು ನಮ್ಮ ತಂದೆ ತಾಯಿಗೆ ಹಾಗೂ ಅಜ್ಜ ಅಜ್ಜಿಗೆ ತಿಳಿಸ್ತೀನಿ ಅಂತ ಇವರು ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನನ್ನಾಸೆಯ ಹೂವೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ನಂಬರಿಂಗ್ ವಿತ್ 84542 ಇವರು ಕಾರ್ಯಕ್ರಮದ ವಿಷಯ ಬಹಳ ಚೆನ್ನಾಗಿದೆ, ಹಾಡುಗಳು ಸಹ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರಿಂಗ್ ವಿತ್ 1875 ಇವರ ಸಂದೇಶ ಬಂದಿದೆ. ನಂಬರಿಂಗ್ ವಿತ್ 8901 ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಗ್ರ್ಯಾಟಿಟ್ಯೂಡ್ನ ಬಗ್ಗೆ ಕೊನೆಯದಾಗಿ ಹೇಳೋದಾದರೆ, ಲೈಫ್ನಲ್ಲಿ ಇನ್ನೂ ಬೇಕು ಅನ್ನೋ ಆಸೆ ಸಹಜ, ಬಟ್ ಇನ್ನೂ ಬೇಕು ಅನ್ನೋದ್ರ ಹಿಂದೆ ಓಡ್ತಾ ಓಡ್ತಾ ನಮ್ಮ ಹತ್ರ ಈಗಾಗಲೇ ಇರುವಂಥ ಅಮೂಲ್ಯವಾದ ವಿಷಯಗಳನ್ನ ನಾವು ಮಿಸ್ ಮಾಡ್ಕೋಬಾರ್ದು ಅಲ್ವಾ. ಗ್ರ್ಯಾಟಿಟ್ಯೂಡ್ ನಮ್ಮ ಲೈಫ್ಗೆ ಹೊಸದನ್ನು ಆ್ಯಡ್ ಮಾಡೋದಕ್ಕಿಂತ ಆಲ್ರೆಡಿ ಇರೋದ್ರ ಬಗ್ಗೆ, ಇರೋದ್ರಂಥ ವ್ಯಾಲ್ಯೂನ, ಇರೋವಂಥ ವಸ್ತುಗಳ ಅಥವಾ ವಿಷಯಗಳ ವ್ಯಾಲ್ಯೂನ ನಮಗೆ ರಿಯಲೈಸ್ ಮಾಡೋವಂಥ. ಹಾಗಾಗಿ ಇವತ್ತು ನಿದ್ದೆ ಮಾಡೋದಕ್ಕೂ ಮುಂಚೆ ನಿಮ್ಮ ಲೈಫ್ನಲ್ಲಿ ನಿಮಗೆ ನಿಜವಾದ ಖುಷಿಯನ್ನು ಕೊಡ್ತಾ ಇರುವಂತಹ ಮೂರು ವಿಷಯಗಳನ್ನ ನೆನಪು ಮಾಡ್ಕೊಳ್ಳಿ. ಅದು ಎಷ್ಟೇ ಚಿಕ್ಕದಾಗಿರಲಿ ಪರವಾಗಿಲ್ಲ, ಯಾಕಂದರೆ ಸಂತೋಷ ನಮ್ಮನ್ನು ಹುಡುಕೊಂಡು ಬರೋದಿಲ್ಲ, ಬರಬೇಕಾಗೂ ಇಲ್ಲ. ನಮ್ಮ ಸುತ್ತಲೂ ಇರುವಂತಹ ವಿಷಯಗಳನ್ನ ನಾವು ನೋಡ್ತಾ ಇದ್ರೆ, ನಮ್ಮ ಸುತ್ತಲೂ ಇರುವಂತಹ ವಿಷಯಗಳಲ್ಲಿ ನಮಗೆ ಸಂತೋಷ ಇರುತ್ತೆ. ಹಾಗಾಗಿ ಸಂತೋಷವನ್ನು ನೋಟಿಸ್ ಮಾಡುವಂತಹ ಕಣ್ಣುಗಳು ನಮ್ದಾಗಿರ್ಬೇಕು ಅಷ್ಟೇ. ಸೊ ಕೃತಜ್ಞತೆ ಇರಲಿ, ಜೊತೆಯಲ್ಲಿ ಇರೋದ್ರ ಮೌಲ್ಯ ಗೊತ್ತಾಗಲಿ. ಸೊ ಸ್ಮಾಲ್ ಮೂಮೆಂಟ್ಸ್ ಕೂಡ ಸ್ಪೆಷಲ್ ಆಗಿ ಕಾಣಲಿ, ಬಿಕಾಸ್ ಗ್ರೇಟ್ಫುಲ್ ಹಾರ್ಟ್ ಇದ್ರೆ ಆರ್ಡಿನರಿ ದಿನ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣಕ್ಕೆ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮಾ.

आके मुझे लूट लो मेरे नजदीक आके कि मैं मौत से

कटा है, उसके ही सीने में भांग का कटार है।